ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, DRM ತರಂಗಾಂತರ 603 kHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 22ನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 12ನೇ ತಾರೀಖು ಮಂಗಳವಾರ. ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:01. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ದಿವಾಕರ್ ಡೋಗ್ರೆ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 NCERT ಆಯೋಜಿತ ಕಾರ್ಯಕ್ರಮ ಉಮಾಂಗ್. 12:05 ವನಿತಾ ವಿಹಾರ ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್ ಪ್ರಸ್ತುತಿ ಸಮುದ್ರತಾ ಶ್ರೋತೃ ಬಳಗ ಮೈಸೂರು ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲಾ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟಲಕ್ಷ್ಮಮ್ಮ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿ ರಂಗ ಪುಷ್ಟೀಕರಿಸಿದ ಬಯೋಚಾಕ್ನ ಪ್ರಯೋಜನಗಳು ಈ ಕುರಿತು ಡಾ ಅನಿಲ್ ಕುಮಾರ್ ಎಸ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಆನಂತರ ತಿಪ್ಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 9:15 ರವಿಶೇಖರ್ ಎನ್ಜೆ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್ ನಂತರ ಮಂಥನ್ ದೆಹಲಿ.

ಕೇಂದ್ರದಿಂದ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಎಲ್ಲವರ ಹಾಡುಗಾರಿಕೆ. ಪಕ್ಕವತಿ ಸಹಕಾರದಲ್ಲಿ ವಯಲಿನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. 10:30ಕ್ಕೆ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ಸ್. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಜಾಹ್ನವಿ ವಿ ಕುಲಕರ್ಣಿ ಅವರು ಹಾಡಿದ ಕುಮಾರ ವ್ಯಾಸರ ರಚನೆಯನ್ನ ಕೇಳಿದ್ರಿ. ತಬಲಾ ಸಾಥ್ ನೀಡಿದವರು ಆದರ್ಶ್ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಾಟ್. ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ MS ಶೀಲಾ ಅವರು ಹಾಡಿರುವ ನಿಜಗುಣ ಶಿವಯೋಗಿಗಳ ಒಂದು ವಚನ, ಪರಮೇಶ್ವರಿಯ ಪುಣ್ಯನಾಮವೋ.

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಸವಣ್ಣನವರ ಒಂದು ವಚನ ಹಾಡಿದ್ದಾರೆ ಇಂದು ವಿಶ್ವನಾಥ್. ಸಂಸಾರವೆಂಬುದೊಂದು ಗಾಳಿಯ ಸೊಡರು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ಗುರು ಗೋವಿಂದ ವಿಠಲದಾಸರ ರಚನೆ, ಹಾಡಿದ್ದಾರೆ ದಿವ್ಯಾ ಗಿರಿಧರ್.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಕೇಳಿದರೆ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ

0: ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೇ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿಟ್ಟು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:35. ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
2: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡುನು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ತರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋದು ನಮಗೆ, ಓ ಈ ತರ ಮಾಡಿ ಚೆನ್ನಾಗಿರುತ್ತೆ, ಈ ತರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರ್ಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ರದ್ದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳಿದ್ರು. ಏನಯ್ಯ ಅಂತಂದ್ರೆ, ನೋಡಿ ಮಗುನ ಮಗು ಸತ್ತೋಯ್ತು, ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ, ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀ ರೆಕಾರ್ಡಿಂಗ್ ನಲ್ಲಿ ಹಾಡಿದ್ದು, ರೆಕಾರ್ಡ್ ಮಾಡಲಿಲ್ಲ ಸಪರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿ ಇಟ್ಟರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀ ರೆಕಾರ್ಡಿಂಗ್ ನೆಲ್ಲ ಹಾಡ್ಬಿಟ್ಟೆ, ರೀ ರೆಕಾರ್ಡಿಂಗ್ ನೆಲ್ಲ ಫುಟೇಜ್ ನೋಡಿಕೊಂಡು ಹಾಡಿದ್ದು. ಈ ತರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗ್ಲಿ ಟೆಕ್ನಿಷಿಯನ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಅದು ಸಂದರ್ಭ ಕರೆಕ್ಟ್ ಆಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಈಗ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ್ದು, ಅದು ಯಾರು ಅಂತ ಹೇಳಲ್ಲ. ಇದಾಯ್ತು, ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರು ಎಲ್ಲರೂ, ವಿಜಯ ಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜನಂದ್ರ ಆಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಏನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು, ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಾನೆ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವ್ರು ಭೂತ ಹೆಣ್ ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ನೀವು ಜಿ ಕೆ ವೆಂಕಟೇಶ್ ಇದಾರಪ್ಪ ಅನ್ನಬೇಕು.

0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಆರು ಗಂಟೆ 40 ನಿಮಿಷ 25 ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ.

0: ಸಹಯೋಗ ನ್ಯಾಯ ಸಂಸ್ಥೆ.
1: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಹೇಳಿ.
2: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮಗೆ ಡೈರೆಕ್ಟ್ ಆಗಿ ಆ ತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು RTCಯಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ECಯನ್ನ ತರ್ಕೋಬಂತದ್ದು. ECಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ECಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
1: ಏನಾದ್ರೂ
2: ಹಸ್ತಾಂತರ ಆಗಿದ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
1: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೊ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತಾ?
2: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
1: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ ಸಿಗುತ್ತೆ.
2: ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ECಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
1: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ, ಈಗ ತಾವು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
2: ಆತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
1: ಅಷ್ಟೇ.
2: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಏನಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
1: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಆ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
2: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಸಮಯ 6:50. ಕೇಳಿ ರೈತರಿಗೆ ಸಲಹೆ.
1: ಮಾವಿನ ಹಣ್ಣಿನ ತಳಿಗಳಲ್ಲಿ ಒಂದಾದ ಬಾಂಬೆ ಗ್ರೀನ್ ತಳಿ, ಇದು ಉತ್ತರ ಭಾರತದಲ್ಲಿ ಅತಿ ಬೇಗ ಹಣ್ಣು ಬಿಡುವ ತಳಿಯಾಗಿದೆ. 2 ವರ್ಷಗಳಿಗೊಮ್ಮೆ ಬಿಡುವ ಇದರ ಹಣ್ಣುಗಳು ಸರಾಸರಿ 300 ಗ್ರಾಂ ತೂಕ ಇರುತ್ತವೆ. ಗಾಢ ಸುವಾಸನೆ ಹೊಂದಿರುತ್ತೆ. ತಿರುಳಿನ ಪ್ರಮಾಣ 65% ಮತ್ತು ಸಿಹಿ ಅಂಶದ ಪ್ರಮಾಣ

0: 22 ಬ್ರಿಕ್ಸ್, ಇವುಗಳ ಸಂಗ್ರಹ ಸಾಮರ್ಥ್ಯ ಕೂಡ ಚೆನ್ನಾಗಿದೆ. ಚೌಸಾ, ಇದು ಉತ್ತರ ಭಾರತದ ವಿಳಂಬವಾಗಿ ಹಣ್ಣು ಬಿಡುವ ಮಾವಿನ ತಳಿಯಾಗಿದೆ. ಮಧ್ಯ ಋತುವಿನಲ್ಲಿ 2 ವರ್ಷಗಳಿಗೊಮ್ಮೆ ಫಸಲು ನೀಡುತ್ತೆ. ಹಣ್ಣುಗಳು 150-400 ಗ್ರಾಂ ತೂಕ ಹೊಂದಿರುತ್ತೆ. ಗಾಢ ಹಳದಿ ಬಣ್ಣವನ್ನು ಹೊಂದಿರ್ತವೆ. ವರ್ಷಕ್ಕೆ 2 ಬಾರಿ ಹಣ್ಣು ಬಿಡುವ ಮತ್ತು ತಿರುಳು ಮೃದು ಹಾಗೂ ಸಿಹಿಯಾಗಿರುತ್ತೆ. ಹಿಮಾಯತ್ ಸಾಗರ್, ಈ ಮಾವಿನ ತಳಿಯು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಆಯ್ಕೆ ಮಾಡಿಕೊಳ್ಳುವ ಮಾವಿನ ತಳಿಯಾಗಿದೆ. ವರ್ಷಕ್ಕೊಮ್ಮೆ ಹಣ್ಣು ನೀಡುತ್ತೆ. ಉತ್ತಮ ಗುಣಮಟ್ಟದ ಮಧ್ಯಮ ಗಾತ್ರದ ಹಳದಿ ಬಣ್ಣದ ಹಣ್ಣು, ಸುವಾಸನೆಯತ್ತ ನಾರು ರಹಿತ ತಿರುಳನ್ನು ಇದು ಹೊಂದಿರುತ್ತೆ. ಹಣ್ಣುಗಳ ಸರಾಸರಿ ತೂಕ 500 ಗ್ರಾಂ ಮತ್ತು ತಿರುಳಿನ ಪ್ರಮಾಣ %63 ಸಿಹಿ ಅಂಶ ಇದರಲ್ಲಿ ಇರುತ್ತೆ. ಸಂಗ್ರಹ ಸಾಮರ್ಥ್ಯ ಉತ್ತಮವಾಗಿದೆ. ಕಿಶನ್ ಭಾಗ್, ಇದು ಪಶ್ಚಿಮ ಬಂಗಾಳದ ಪ್ರಾದೇಶಿಕ ಮಾವಿನ ತಳಿಯಾಗಿದೆ. ಮಧ್ಯ ಋತುವಿನಲ್ಲಿ ಫಸಲು ನೀಡುವ ಈ ತಳಿಯ ಹಣ್ಣುಗಳು ಮಧ್ಯಮದಿಂದ ದೊಡ್ಡ ಗಾತ್ರವನ್ನು ಹೊಂದಿರುತ್ತವೆ. ಉತ್ತಮ ಗುಣಮಟ್ಟದ ತಳಿಗಳಾಗಿದ್ದು ಕೆಲವು ಮಟ್ಟಿಗೆ ಟರ್ಪೆಂಟೈನ್ ಯುಕ್ತ ಸುವಾಸನೆ ಹೊಂದಿರುತ್ತವೆ. ಹಣ್ಣುಗಳು ಗಟ್ಟಿಯಾಗಿದ್ದು ಒಂದಿಷ್ಟು ನಾರು ನಾರಾಗಿರುತ್ತವೆ. ಗೋವಾ ಮಂಕುರ್ಡ್, ಇದು ಮಧ್ಯ ಋತುವಿನ ತಳಿಯಾಗಿದೆ. ಹಣ್ಣುಗಳು ಮಧ್ಯಮ ಗಾತ್ರವಾಗಿದ್ದು ಸರಾಸರಿ ತೂಕ 175 ಗ್ರಾಂ ಇರ್ತವೆ. ಫರ್ನಾಂಡಿಸ್, ಇದು ಗೋವಾದ ಪ್ರಾದೇಶಿಕ ಮಾವಿನ ತಳಿ. ಸಿಹಿಯಾದ ಹಣ್ಣುಗಳು, ಗಾಢ ಹಳದಿ ಬಣ್ಣ, ಗಟ್ಟಿ ತಿರುಳು ಹೊಂದಿರುವ ಇದು ಸಿಹಿಯಾಗಿದ್ದು ಮಧ್ಯಮ ಗಾತ್ರ ಹೊಂದಿರುತ್ತೆ. ತಿರುಳು ನಾರು ರಹಿತವಾಗಿದ್ದು ಹಣ್ಣಾಗುವಾಗ ಹಳದಿ ಹಿನ್ನೆಲೆಯಲ್ಲಿ ತುಸು ಕೆಂಪು ಬಣ್ಣದ ಸ್ತರಗಳು ಮೂಡಿರುತ್ತವೆ. ವನರಾಜ, ಈ ಮಾವಿನ ತಳಿ ಬಿಹಾರ ಮೂಲದಾಗಿದ್ದು ಜೂನ್ ಅಂತ್ಯದ ಹೊತ್ತಿಗೆ ಫಸಲನ್ನು ಕೊಡುತ್ತೆ. 2 ವರ್ಷಕ್ಕೊಮ್ಮೆ ಫಸಲು ನೀಡುವ ಇದರ ಹಣ್ಣಿನ ಧಾರಣಾ ಸಾಮರ್ಥ್ಯ ಮಧ್ಯಮ ಗಾತ್ರದಿಂದ ಬೃಹತ್ ಪ್ರಮಾಣದಲ್ಲಿರುತ್ತೆ. ರುಮಾನಿ, ದುಂಡಗಿನ ಏಕರೂಪದ ಹಳದಿ ಮತ್ತು ಕೆಂಪು ಸ್ತರದ ಬಣ್ಣದ ಸಿಪ್ಪೆ ಹೊಂದಿರುತ್ತೆ. ತಮಿಳುನಾಡಿನಲ್ಲಿ ಇದು ಹೆಚ್ಚು ಜನಪ್ರಿಯ. ಹಣ್ಣಿನ ಸರಾಸರಿ ತೂಕ 400 ಗ್ರಾಂ, ತಿರುಳಿನ ಪ್ರಮಾಣ 76, ಸಿಹಿ ಅಂಶ 23 ಡಿಗ್ರಿ ಬ್ರಿಕ್ಸ್ ಇರುತ್ತೆ. ಹೆಚ್ಚು ಸಿಹಿಯಾಗಿದ್ದು ಮಾಗಿದಾಗ ಮೃದುವಾಗಿರುತ್ತೆ. ಇನ್ನು ಕೆಲವು ಸಂಕರಣ ಮಾವಿನ ತಳಿಗಳ ಗುಣ ವಿಶೇಷತೆಗಳು ಏನೆಂದರೆ, ಮಲ್ಲಿಕಾ, ಇದು ದೊಡ್ಡ ಗಾತ್ರದ ಹೆಚ್ಚು ರುಚಿಯ ನಾರು ರಹಿತ ತಿರುಳಿನ ತಳಿಯಾಗಿದೆ. ಅತಿ ಸಣ್ಣ ಗೊರಟೆ ಹೊಂದಿದ್ದು ಸಂಕರಣ ತಳಿ ಇದಾಗಿದೆ. ನಿಯಮಿತ ಉತ್ತಮ ಇಳುವರಿಯೊಂದಿಗೆ ಪ್ರತಿ ವರ್ಷ ಫಸಲನ್ನು ನೀಡುತ್ತೆ. ತಡವಾಗಿ ಕೊಯ್ಲಿಗೆ ಬರುವ ತಳಿ ಇದಾಗಿದೆ. ವಿದೇಶಿ ಮಾರುಕಟ್ಟೆಗೆ ತುಂಬ ಒಳ್ಳೆಯದಾಗಿದೆ. ನೀಲಂ ಮತ್ತು ದಶೇರಿಗಳಿಂದ ಸಂಕರಣಗೊಳಿಸಿದ ತಳಿ ಮಲ್ಲಿಕಾ. ಇದರ ಹಣ್ಣುಗಳ ಗಾತ್ರ 400-600 ಗ್ರಾಂ ಇರುತ್ತೆ. ಗಟ್ಟಿ ತಿರುಳು ರಸಭರಿತವಾಗಿದ್ದು ಸಿಹಿ ಅಂಶ ಅಂದರೆ TSS 270 ಬ್ರಿಕ್ಸ್ ಇರುತ್ತೆ. ತಿರುಳಿನ ಪ್ರಮಾಣ %66. ಹಣ್ಣುಗಳು ಹೆಚ್ಚು ಕಾಲ ಕೆಡದಂತೆ ಇಡಬಹುದಾಗಿದೆ. ರತ್ತಿಗೆ ಇದು ಸೂಕ್ತವಾದ ತಳಿಯಾಗಿದೆ. ಆಮ್ರಪಾಲಿ, ಈ ಮಾವಿನ ತಳಿಯು ದಶೇರಿ ಮತ್ತು ನೀಲಂಗಳ ಸಂಕರಣದಿಂದ ಅಭಿವೃದ್ಧಿಪಡಿಸಲಾಗಿದೆ. ಇದು ಕುಬ್ಜವಾಗಿದ್ದು ಪ್ರತಿ ವರ್ಷವೂ ಫಸಲನ್ನು ನೀಡುತ್ತೆ. ಗೊಂಚಲು ಗೊಂಚಾಗಿ ಹಣ್ಣುಗಳನ್ನು ಕಾಣಬಹುದಾಗಿದೆ. ಸರಾಸರಿ ತೂಕ 200-250 ಗ್ರಾಮು. ತಿರುಳಿನ ಪ್ರಮಾಣ %72. ಹೆಚ್ಚು ರುಚಿಕರ ಹಾಗೂ ಸಕ್ಕರೆ ಪ್ರಮಾಣ 23 ಡಿಗ್ರಿ ಬ್ರಿಕ್ಸ್ ಹೊಂದಿರುತ್ತೆ. ಇದನ್ನು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಪೂಸಾ ನವದೆಹಲಿ ವತಿಯಿಂದ ಕಂಡುಹಿಡಿಯಲಾಗಿದ್ದು ರೈತರಿಗೆ ಶಿಫಾರಸು ಮಾಡಲಾಗಿದೆ. ಹಣ್ಣುಗಳು ಆಕರ್ಷಕ ಕಡು ಕಿತ್ತಳೆ ವರ್ಣ ಮತ್ತು ಮಧ್ಯಮ ಗಾತ್ರ ಹೊಂದಿರುತ್ತವೆ. ಈ ಸಂಕರಣ ತಳಿ ಬಹುಸಾಂದ್ರ ಬೇಸಾಯಕ್ಕೂ ಸಹ ಸೂಕ್ತವಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಲಿದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 7 ಗಂಟೆ.
1: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ. ಮಾತು ಮಾಹಿತಿ ಮಂಥನದೊಂದಿಗೆ

0: ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
1: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
2: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
3: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
4: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಗುವುದು. ಕೃತಿ ಹಾಗೂ ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ.

ಬೆಂಗಳೂರು ಉಪನಗರ ರೈಲು ಯೋಜನೆ 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1,513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಹೃಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025ರ ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿ

0: ಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22ರವರೆಗೆ ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ನಡೆದು ಬಂದಿದೆ. ಪ್ರತಿ ವರ್ಷನೂ ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್ನು 105 ಟನ್ನು ಒಟ್ಟು 200 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪೂಸ್ ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:15:25. ಇನ್ನು ಮುಂದೆ ಕೇಳಿ ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಪೂತಿ ನರಸಿಂಹಾಚಾರ್ ವಿರಚಿತ ಗೀತೆ, ಬಳ್ಳಿಯೊಡಲ ಕುಸುಮದಂತೆ ಹುದುಗಿದೆನ್ನ ಗೀತವು.

ಕೇಳ್ತಾ ಇದ್ದೀರಾ ಲತಾ ದಾಮ್ಳೆ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಕುವೆಂಪು ವಿರಚಿತ ಗೀತೆ ಕೊಳಲ ನೂದಿ ಮೋಹಿಪುದನು ಕಲಿಸು ಎನಗೆ ಚೆನ್ನ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. ಸಮಯ ಆಗಿದೆ 7:30:10.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
1: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್, ಪ್ರಸ್ತುತಿ ಸಮುದ್ಯತ ಶ್ರೋತೃಬಳಗ ಮೈಸೂರು, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯುಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲಾ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ.

0: ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ.

0: ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಆರಂಭವಾದ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ಧದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಬೆಟ್ಟದ ಹೂ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಜಾನಕಿ ಅವರು ಹಾಡಿರುವ ಸತಿ ಸಕ್ಕುಬಾಯಿ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಭಕ್ತ ಕುಂಬಾರ ಚಿತ್ರದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಗೀತರಚನೆ ಹುಣಸೂರು ಕೃಷ್ಣಮೂರ್ತಿ ಅವರದು.

0: ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ರನ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪುರಂದರದಾಸರ ಈ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಆಕಾಶವಾಣಿ ಸಮಯ ಆಗಲಿದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್. प्रधानमंत्री नरेंद्र मोदी ने पश्चिम एशिया संकट के बीच विदेशी मुद्रा बचाने के लिए लोगों से ईंधन और विदेशी उत्पादों का

0: ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು, ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು, ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು, ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ ಮನರಂಜನೆ ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು, ಕೃಷಿ ಶಿಕ್ಷಣ ಆರೋಗ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ. ದೃಶ್ಯ ಮಾಧ್ಯಮಗಳಲ್ಲಿ ಮಧ್ಯವರ್ತಿಗಳ ಅಥವಾ ಸಂಭಾಷಣೆಕಾರರ ಪ್ರಭಾವ ವೀಕ್ಷಕರ ಮೇಲೆ ಆಗುವ ಸಂಭವವಿರುತ್ತದೆ. ಆದರೆ ಆಕಾಶವಾಣಿಯಲ್ಲಿ ಸಂಭಾಷಣೆಕಾರ ಮುಖಾಮುಖಿ ಭೇಟಿಯಾಗದ ಕಾರಣ ಈ ಅನಗತ್ಯ ಪ್ರಭಾವ ಇರುವುದಿಲ್ಲ. ಸಮೂಹ ಸಂವಹನದಲ್ಲಿ ಕೆಲವು ಸಲಹೆಗಳನ್ನು ನೀಡುವ ಸಲುವಾಗಿ ಇದ್ದ ಮ್ಯಾಕ್ಬ್ರೈಡ್ ಕಮಿಷನ್ ಹೇಳುವಂತೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರೇಡಿಯೋವನ್ನು ಮಾತ್ರ ಸಮೂಹ ಮಾಧ್ಯಮವೆಂದು ಕರೆಯಬಹುದು. ಅದಕ್ಕೆ ಅತಿ ಹೆಚ್ಚು ಜನರನ್ನು ತಲುಪುವ ಹಾಗೂ ತನ್ನತ್ತ ಸೆಳೆಯುವ ಶಕ್ತಿಯಿದೆ. ಬೇರೆ ಬೇರೆ ಭಾಷೆಯ ಜನರನ್ನು ತಲುಪುವುದರೊಂದಿಗೆ ಟಿವಿ ಮಾಧ್ಯಮಕ್ಕೆ ಹೋಲಿಸಿದರೆ ಇದರಲ್ಲಿ ಕಾರ್ಯಕ್ರಮ ನಿರ್ಮಾಣ ವೆಚ್ಚವೂ ಬಹಳ ಕಡಿಮೆ. ಕೆನಡಾದ ಮಾಧ್ಯಮ ತಜ್ಞ ಮಾರ್ಷಲ್ ಮ್ಯಾಕ್ಲುಹಾನ್ ಆಫ್ರಿಕಾ ಮತ್ತು ಇಂಡಿಯಾ ಹಾಗೂ ಚೀನಾ ದೇಶಗಳಲ್ಲಿ ಏಕರೂಪವಾಗಿ ಹಿಂದುಳಿದವರ ಅಭಿವೃದ್ಧಿಯನ್ನು ಚುರುಕುಗೊಳಿಸಿದೆ ಈ ರೇಡಿಯೋ ಎಂದು ಹೇಳುತ್ತಾ, ಈ ದೇಶಗಳಲ್ಲಿ ರೇಡಿಯೋದ ಮಹತ್ವ ಹಾಗೂ ಅದರ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ. ಹೀಗೆ ದೇಶದ ಏಕತೆ ಸಮಗ್ರತೆಯ ಗುರುತರ ಹೊಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿರುವ ಆಕಾಶವಾಣಿ ಭಾರತ ಸರ್ಕಾರದ ಸಮಾಚಾರ ಹಾಗೂ ಪ್ರಸಾರ ಮಂತ್ರಾಲಯದ ಮಾಧ್ಯಮ ವಿಭಾಗದ ಒಂದು ಪ್ರಮುಖ ಭಾಗ. ಭಾರತೀಯ ಪ್ರಸಾರ ವ್ಯವಸ್ಥೆಯ ಯಾವುದೇ ನಿಯಮಗಳನ್ನು ರೂಪಿಸುವುದು ಈ ಮಂತ್ರಾಲಯವೇ. ಇದರಲ್ಲಿ ಕೇಂದ್ರ ಮಂತ್ರಿಗಳಿಗೆ ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರು ಕಾರ್ಯದರ್ಶಿಗಳಾಗಿಯೂ ಅವರಿಗೆ ಅಧೀನವಾಗಿ ಗಜಗಾತ್ರದ ಸೆಕ್ರೆಟೇರಿಯೇಟ್ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಸಾರ, ಮಾಹಿತಿ ಹಾಗೂ ನಿಯಮ ಮತ್ತು ಸಮನ್ವಯ. ಈ ಮೂರು ವಿಭಾಗಗಳಲ್ಲಿ ಪ್ರತಿಯೊಂದಕ್ಕೂ ಜಂಟಿ ಕಾರ್ಯದರ್ಶಿಯೊಬ್ಬರು ಮುಖ್ಯಸ್ಥರಾಗಿರುತ್ತಾರೆ. ಸಂವಿಧಾನದ 246ನೇ ವಿಧಿಯು ಕೇಂದ್ರ ಸರ್ಕಾರಕ್ಕೆ ಪ್ರಸಾರ ಕ್ಷೇತ್ರದ ಮೇಲಿನ ಹಿಡಿತವನ್ನು ನೀಡುತ್ತದೆ. ಇದರನ್ವಯ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 1ನೇ ಪಟ್ಟಿಯಲ್ಲಿ ನಮೂದಿತವಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಮಾಡುವ ಪರಮಾಧಿಕಾರ ಲೋಕಸಭೆಗೆ ಇರುತ್ತದೆ. ಈ ಪಟ್ಟಿಯ 31ನೇ ಭಾಗದಲ್ಲಿ ಅಂಚೆ ಮತ್ತು ತಂತಿ ಇಲಾಖೆ, ಟೆಲಿಫೋನ್, ವೈರ್ಲೆಸ್, ಪ್ರಸಾರ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳು ಇವೆ. ಇವುಗಳಲ್ಲಿ ಬ್ರಿಟಿಷರಿಂದ ಜಾರಿಗೊಳಿಸಲ್ಪಟ್ಟಿದ್ದ 1885ರ ದ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಹಾಗೂ 1933ರ ಇಂಡಿಯನ್ ವೈರ್ಲೆಸ್ ಟೆಲಿಗ್ರಫಿ ಆಕ್ಟ್ ಈಗಲೂ ಚಾಲ್ತಿಯಲ್ಲಿವೆ. ಇವುಗಳ ಮೂಲಕ ಸರ್ಕಾರ ಪ್ರಸಾರದ ಮೇಲೆ ಏಕಸ್ವಾಮ್ಯದ ಜೊತೆಗೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ದರಬೇಂದ್ರೆಯವರ ನಿರ್ದೇಶನದಲ್ಲಿ ವತ್ಸಲ ಹರಣ ನಾಟಕದಲ್ಲಿ ಅಭಿಮನ್ಯು ಪಾತ್ರ ವಹಿಸಿದವರು.
4: ಸಮರ ಮೈದಾನದಲ್ಲಿ ಶತ್ರು ಭಯದಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗವನ್ನು ಹೊಂದುವುದೇ ವೀರರ ಕಾರ್ಯವು.
3: 7ನೇ ವಯಸ್ಸಿನಿಂದಲೇ ಆಕಾಶವಾಣಿಯ ನಾಟಕಗಳಲ್ಲಿ ಅಭಿನಯಿಸಿದವರು.
5: ಎದುರು ಕುಳಿತಿರುವವನು ಪ್ರಭು ಎನಿಸದೆ ಯಾರೋ ನನ್ನ ಎದುರಾಳಿಯೊಬ್ಬ ನನ್ನ ಪೌರುಷವನ್ನೇ ಪ್ರಶ್ನಿಸುತ್ತಾ ಕುಳಿತಿರುವಂತಿದೆ.
3: ಆಕಾಶವಾಣಿ ಆವರಣದಲ್ಲೇ ಬೆಳೆದವರು.
6: ಚಿಕ್ಕಂದಿನಿಂದ ನನಗೆ ಡಾಕ್ಟರ್ ರಮೇಶ್ ಅಂತ ಕರೆಸ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಮ್ಮ ಎದುರು ಮನೆ ಹುಡುಗಿರು ಡಿಸೆಕ್ಷನ್ ಮಾಡಿದ್ರಿಂದ ಅಹಿಂಸಾ ಪ್ರತಿಪಾದಕನಾದ ನಾನು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಡಾಕ್ಟರ್ ಆಗ್ಲಿಲ್ಲ.
7: ಇಂದು ಪ್ರಸಾರವಾಗಲಿರುವ ನಾಟಕ ಕರ್ವಾಲೋ, ನಿರ್ದೇಶನ ನಿರ್ವಹಣೆ

0: ಎನ್ವಿ ರಮೇಶ್.
1: ಆತ್ಮೀಯರ ಮಾತಿನಲ್ಲಿ ಕರ್ವಾಲೋ ರಮೇಶ, ಕಲಬುರಗಿಯಲ್ಲಿ ಸಂತೇಶಾಣಪ್ಪ.
2: ನಮ್ಮ ನಮ್ಮಲ್ಲಿ ಮನೆ ಮನೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮನಗಳನ್ನು ತಲುಪಿದವರು ಎನ್ವಿ ರಮೇಶ್.
3: ಆಗ ಧಾರವಾಡ ಗುಲ್ಬರ್ಗಾ ಮಧ್ಯೆ ಪ್ರಸಾರದ ಟೇಪುಗಳು ಪ್ರತಿ ಶುಕ್ರವಾರ ಹಾಗೂ ಸೋಮವಾರ ಬಸ್ಸಿನಲ್ಲಿ ಪೆಟ್ಟಿಗೆಯಲ್ಲಿ ಬಂದು ವಾಪಸ್ ಹೋಗಬೇಕಿತ್ತು. ಅಂದಿನ ಗುಲ್ಬರ್ಗಾದಲ್ಲಿ ಮಾಂಟ್ರೇಲ್ ಒಲಿಂಪಿಕ್ಸ್ ಕಾಲದಲ್ಲಿ ಬೆಳಗಿನ ಜಾವ 3:45 ಪ್ರಸಾರಕ್ಕೆ ಹೋಗುತ್ತಿದ್ದೆವು. ಪ್ರಸಾರ ಕೇಂದ್ರ ಕೋಟನೂರು, ಗುಲ್ಬರ್ಗಾದಿಂದ 6 ಕಿಲೋಮೀಟರ್ ದೂರ. ಸ್ಟ್ರೈಕ್ ಆದಾಗ 3 ಬಾರಿ ಡ್ಯೂಟಿ ರೂಮ್ ಸಾಮಾನಿದ್ದ ಪೆಟ್ಟಿಗೆ ಹೊತ್ತು ನಡೆದು ಹೋಗಿದ್ದೆ.
2: ನಾಟಕ ನಿರ್ದೇಶನ, ನಟನೆ, ರಚನೆ, ಪರಿಕಲ್ಪನೆ, ಮಹಿಳೆಯರ ಮಕ್ಕಳ ಕಾರ್ಮಿಕರ ಕಾರ್ಯಕ್ರಮಗಳು, ಸರಣಿ ಕಾರ್ಯಕ್ರಮಗಳು, ಸಂದರ್ಶನ, ಸಂವಾದ, ಸಂವಹನ, ಬಹುವಿಧ ಕಾರ್ಯಕ್ರಮೋತ್ಸಾಹಿ ಎನ್ ವಿ ರಮೇಶ್.
4: ನಾಣತಿಯಂತೆ ವನಕ್ಕೆ ಪೋತನ ದಾವಂ, ಆತನ ಮರದಿಯನ್ನು ಇದ ಸೀತೆಯನೇ ಸಫಲವಾಯಿತೇ ನಿನ್ನಯ.
3: ಸುಮಾರು 2.5 ವರ್ಷ ನಾನೇ ಉದ್ಘೋಷಕ ಕಮ್ ಡ್ಯೂಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ರಷ್ಯನ್ ಉತ್ಸವ ಕಾಲದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಮೈಸೂರಿನಿಂದ ರಾಷ್ಟ್ರೀಯ ನಾಟಕದ ಕನ್ನಡ ರೂಪವಾದ ಸಿಹಿ ಬೋರೆ ಹಣ್ಣು ಹಾಗೂ ದ್ವಂದ್ವ ನಿರ್ದೇಶಿಸಿ ನಿರ್ಮಾಣ ಮಾಡಿ ಪಾತ್ರವಹಿಸಿದ್ದೆ. ಕಥಾ ನಾಟಕ ಸಪ್ತಾಹದಲ್ಲಿ ರಘುಪತಿಯ ಪ್ರಲಾಪ, ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ನೆಮ್ಮದಿಯ ನೆರಳು ಕರೆಯುತ್ತಿದೆ ಹೆದ್ದಾರಿ, ಹದಿಹರೆಯ ಕಾರ್ಯಕ್ರಮದಲ್ಲಿ ಕಿಶೋರ ಮಂದಾರ, ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ನಾಟಕ, ಬೆಳ್ಳಿತೆರೆಯ ಬಂಗಾರದ ಮನುಷ್ಯ ಮಾಲಿಕೆಗೆ ನಾನು ಮಾಡಿದ್ದ ಡಾಕ್ಟರ್ ರಾಜ್ಕುಮಾರ್ ಸಂದರ್ಶನದ ಅವತರಣಿಕೆಗಳು ನನ್ನ ಕೆಲವು ಕಾರ್ಯಕ್ರಮಗಳು.
2: ಎನ್ ವಿ ರಮೇಶ್ ಹುಟ್ಟಿದ್ದು ನವೆಂಬರ್ 29 1951. ತಂದೆ ಖ್ಯಾತ ರಂಗಭೂಮಿ ತಜ್ಞ ಎನ್ ಎಸ್ ವಾಮನ್, ತಾಯಿ ಗಿರಿಜಾ. ಓದಿದ್ದು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ. ಆಕಾಶವಾಣಿ ಸೇರಿದ್ದು 1976. ತಂದೆ ಎನ್ ಎಸ್ ವಾಮನ್ ಅವರು ಆಕಾಶವಾಣಿಯಲ್ಲಿ ಹಿರಿಯ ಪ್ರಸಾರಕರು, ಕಲಾವಿದರು. ಅವರೇ ನನ್ನ ಗುರು, ಮಾರ್ಗದರ್ಶಿ, ದೈವ, ಸ್ಫೂರ್ತಿ ಎನ್ನುವ ರಮೇಶ್ ತಂದೆಯವರ ಜೀವನ ಅನುಭವ ಕಥನ ಸಾರ ಸರ್ವಸ್ವವನ್ನು ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಂದೆ ಎನ್ ಎಸ್ ವಾಮನ್ ಅವರ ಜೊತೆ ಎಲ್ಲ ಕಡೆ ಸಂಚರಿಸುತ್ತಾ ಬಾಲ್ಯದಿಂದಲೇ ಎನ್ ಕೆ, ದರಾ ಬೇಂದ್ರೆ, ಡಾ ರಾಜ್ಕುಮಾರ್, ಕೆಎಸ್ ಅಶ್ವಥ್ ಮುಂತಾದವರ ಒಡನಾಟ ಹೊಂದಿದ್ದರು. ರಂಗಭೂಮಿ ಸಾಹಿತ್ಯ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಒಲವು ಮೂಡಿತು. ಶರಣವಾಹಿನಿ, ದಾಸಾಂಜಲಿ, ರಾಷ್ಟೀಯ ನಾಟಕಗಳು, ರಂಗನಾಟಕಗಳ ಬಾನುಲಿ ರೂಪ, ಆರೋಗ್ಯ ಸರಣಿಗಳು, ಕಾರ್ಯಕ್ರಮ ಯಾವುದೇ ಇರಲಿ ರಮೇಶ್ ಜೀವ ತುಂಬುತ್ತಿದ್ದರು.
3: ಭದ್ರಾವತಿಯಿಂದ ಹದಿಹರೆಯದ ಬಗ್ಗೆ ಹರೆಯ ಬಂತು ಹರೆಯ, ರಾಯಚೂರಿನಲ್ಲಿ ಹರೆಯ ನಕ್ಕಾಗ, ಗ್ರಾಹಕ ರಕ್ಷಣೆ ಬಗ್ಗೆ ಎಚ್ಚರ ಗ್ರಾಹಕ ಎಚ್ಚರ ಮಾಲಿಕೆಗಳನ್ನು ಮಾಡಿದ್ದೇನೆ. ವಿಜಯಪುರದಲ್ಲಿ ಆರೈಕೆಯ ಹಾರೈಕೆ, ಮಮತೆಯ ಮಡಿಲು, ಸಾಟರ್ಡೆ ಹಾಗೂ ಸಂಡೇ ಸ್ಪೆಷಲ್ ಮಾಲಿಕೆಗಳನ್ನು ಪ್ರಸ್ತುತಪಡಿಸಿದ್ದೆ. 50 ರಂಗನಾಟಕಗಳ ಬಾನುಲಿ ರೂಪವನ್ನು ರೇಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇನೆ. ರಾಷ್ಟ್ರೀಯ ನಾಟಕ ದ್ವಂದ್ವದಲ್ಲಿ ನಾನು ಮನುಷ್ಯ ಹಾಗೂ ದೆವ್ವ ಹೀಗೆ ದ್ವಿಪಾತ್ರ ವಹಿಸಿದ್ದೆ.
4: ನನ್ನನ್ನ ಪಾತ್ರೆಯಲ್ಲಿ ಬಂಧಿಸಿ ಮುಚ್ಚಿ ನದಿಯಲ್ಲಿ ಹಾಕಿಬಿಟ್ಟ. ಅಂದ ಮೇಲೆ ನಾನು ಹೇಗೆ ಬದುಕಿದೆ?
2: ವಿವಿಧ ಇಲಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ, ಮಾರ್ಗದರ್ಶನ, ಕೌಶಲ್ಯ ತರಬೇತಿ, ಶಿಕ್ಷಣ, ಆರೋಗ್ಯದ ಅರಿವಿನ ಸಿಂಚನ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಪ್ರಸಾರವಾದ ಕೇಳಿ ಕಲಿ ಶೈಕ್ಷಣಿಕ ಸರಣಿಯ ಆರಂಭ, ಪರಿಕಲ್ಪನೆ, ನಿರ್ಮಾಣ, ಅನುಷ್ಠಾನದ ಎಲ್ಲ ಹಂತಗಳಲ್ಲೂ ನಿರ್ವಹಣಾ ತಂಡದಲ್ಲಿದ್ದರು.
3: ಕೇಳಿ ಕಲಿ ಮಾಲಿಕೆಯಲ್ಲಿ ಪ್ರಾಯೋಜಕತ್ವ ಮಾಡಿದ್ದ ಇಗ್ನೋ ಹಾಗೂ ಡಿಪಿಇಪಿ ಕಾರ್ಯಕ್ರಮದ ಆರಂಭವಾದ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಇದಕ್ಕಾಗಿ ನನಗೆ ಒಪ್ಪಿಗೆಯೂ ಕೇಂದ್ರದಿಂದ ದೊರೆತಿತ್ತು.
2: ಅಂದಿನ ಮುಖ್ಯಮಂತ್ರಿಗಳಾದ ಗುಂಡೂರಾವ್, ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರ ಭೇಟಿಗಳಂತಹ ವಿಐಪಿ ಕಾರ್ಯಕ್ರಮಗಳ ಕವರೇಜ್ ವರೆಗೂ ಎಲ್ಲವನ್ನೂ ನಿಭಾಯಿಸಿದವರು. ನಾನು ಮಾಡಿದ ಕಾರ್ಯಕ್ರಮ ಕೇಳಿ ಪತ್ರಕರ್ತರು ಪತ್ರಿಕೆಗೆ ಮರುದಿನ ಬರೆಯುತ್ತಿದ್ದರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಎನ್ ವಿ ರಮೇಶ್.
3: ಶಾಂತಲೆಯ ಬಗೆಗಿನ 2 ನೃತ್ಯ ನಾಟಕಗಳಿಗಾಗಿ ವಸುಂಧರಾ ದೊರೆಸ್ವಾಮಿ ಹಾಗೂ ತಂಡದ ವಿವಿಧ ನೃತ್ಯದ ಶಬ್ದ ಸಂಕೇತಗಳ ತುಣುಕುಗಳನ್ನು ಮೈಸೂರಿನ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿಸಿದ್ದೆ. ಕಿರಾನಾದ ಹಾಡು ಹಕ್ಕಿಗಾಗಿ ಸಂಗೀತದ ವಿವಿಧ ರಾಗಗಳು, ವಿವಿಧ ವಾದ್ಯಗಳು ಮಾನವ ಧ್ವನಿ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದೆ.
4: ನಾನು ಹಿಂದೂವೂ ಅಲ್ಲ, ಮುಸ್ಲಿಮನೂ ಅಲ್ಲ, ಸಂಗೀತವೇ ನನ್ನ ಧರ್ಮ, ನಾದವೇ ನನ್ನ ದೇವರು.
3: ಡಾಕ್ಟರ್ ರಾಜಕುಮಾರ್ ಅವರನ್ನ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವರೊಂದಿಗೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗಗೆ ಭೇಟಿ ಕೊಟ್ಟು ಅವರ ದೀರ್ಘ ಸಂದರ್ಶನವನ್ನು

0: ಧ್ವನಿ ಮುದ್ರಿಸಿದ್ದೆ.
1: ಒಂದು ಮಂದಿರದಲ್ಲಿ ಕೂತು ನೋಡುವಂತಹ ಪ್ರೇಕ್ಷಕನ ಮನಸ್ಸಲ್ಲಿ ಹೇಗಿರುತ್ತೆ ಅನ್ನೋ ಅಂತ ಪೂರ್ಣ ಕಲ್ಪನೆ ನಿಮಗೆ ಆ ಭಾಗಶಃ ಒಂದು ಅಭಿನಯಿಸ್ತಾ ಇರುತ್ತಾ?
2: ಅದನ್ನೇ ನಾನು ಹೇಳುದು, ಮೊದಲು ಪ್ರೇಕ್ಷಕ ಅನುಭವಿಸ್ತಾನೋ ಇಲ್ವೋ ಅಂತ ನನಗೆ ಮನವರಿಕೆ ಆಯ್ತಾ, ನನಗೆ ಸರಿಯಾಗಿದೆಯಾ ಅದು
1: ಅಂತ ಯೋಚನೆ
2: ಮಾಡೋದು. ಯೋಚನೆ ಮಾಡಿಕೊಂಡ್ರೆ ನನಗೆ ಅದು ಕೆಲವು ಕಾಲದ ಮಟ್ಟಿಗೆ ಅದನ್ನ ಹಾಗೆ ತಲೆ ಒಳಗೆ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಇರ್ತೀನಿ.
3: ಬರಹಗಾರ, ಭಾಷಣಕಾರ, ನಿರ್ದೇಶಕ, ಕವಿ ಎನ್ ವಿ ರಮೇಶ್ ಆರೋಗ್ಯ, ಶಿಕ್ಷಣ, ವ್ಯಕ್ತಿತ್ವ ಪುಸ್ತಕ ಮಾಲಿಕೆ, ರಂಗನಾಟಕಗಳು, ಕವನ ಸಂಕಲನಗಳು, ಲೇಖನಗಳು, ಚಲನಚಿತ್ರ ಸಂಬಂಧಿ ಪುಸ್ತಕಗಳು, ಬಾನುಲಿ ಕುರಿತ ಅಂಕಣಗಳು, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿದ್ದಾರೆ. ವಿವಿಧ ಪ್ರಶಸ್ತಿ ಗೌರವ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ.
4: ಇರುವೆಯಂತೆ ಚಟುವಟಿಕೆ ಎಂದಿರು, ಸಿಂಹದ ಗುಂಡಿಗೆಯನ್ನು ಹೊಂದು, ಹದ್ದಿನ ಕಣ್ಣನ್ನು ಹೊಂದು, ಹಾಗೂ ಸತತವಾಗಿ ಚಟುವಟಿಕೆಯ ಆಗರವಾಗಿರು, ಇನ್ನೂ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಸದಾ ನನ್ನಲ್ಲಿರಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ.
3: ನಿವೃತ್ತಿಯ ನಂತರವೂ ಪ್ರಸಾರ ಕಾರ್ಯ ಕಲಾರಂಗದಲ್ಲಿ ಆಸಕ್ತಿ. ಆಕಾಶವಾಣಿ, ದೂರದರ್ಶನಗಳಿಗೆ ಒಡಂಬಡಿಕೆ ಆಧಾರಿತ ಸೇವೆ ಸಲ್ಲಿಸಿದ್ದಾರೆ. ಕಲಬುರಗಿ, ಭದ್ರಾವತಿ, ಮೈಸೂರು, ರಾಯಚೂರು, ಬಿಜಾಪುರ, ಮಡಿಕೇರಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಎನ್ ವಿ ರಮೇಶ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಆಕಾಶವಾಣಿ ಅಂದರೆ ಅಪಾರ ಆಪ್ಯಾಯತೆ. ಅಪ್ಪನ 40 ವರ್ಷ ಪ್ಲಸ್ ನನ್ನ 36 ವರ್ಷ, ನನ್ನ ಮನೆ 76 ವರ್ಷ ಆಕಾಶವಾಣಿಗೆ ಸೇವೆ ಸಲ್ಲಿಸಿದೆ, ಇದಕ್ಕಿಂತ ಭಾಗ್ಯ ಬೇಕೆ ಅಂತ ಎದೆಯುಬ್ಬಿಸಿ ಹೇಳ್ತಾರೆ ಎನ್ ವಿ ರಮೇಶ್. ಅವರೇ ಅಭಿಮಾನದಿಂದ ಬರೆದಿರುವ ಬಾನುಲಿ ಗೀತೆ ಇದು.
5: ಸ್ಟುಡಿಯೋ ಮೈಕಿನಿಂದ ಧ್ವನಿಗಾಳಿಗೆ, ಮನೆಯ ರೇಡಿಯೋದಿಂದ ಪ್ರಸಾರ ಕಿವಿಗೆ.
3: ಧ್ವನಿ ತುಣುಕುಗಳು, ಹಳೆಯ ಪತ್ರಿಕಾ ಪ್ರಕಟಣೆಗಳು, ಅಪರೂಪದ ಭಾವಚಿತ್ರಗಳು, ಹಳೆಯ ಆಹ್ವಾನ ಪತ್ರಿಕೆಗಳು, ಶ್ರೋತೃಗಳ ಪತ್ರಗಳು ಎಲ್ಲವನ್ನು 50 ವರ್ಷಗಳಿಂದ ಜತನದಿಂದ ಕಾಪಿಟ್ಟಿರುವ ರಮೇಶ್ ಅಪೂರ್ವ ಸಂಗ್ರಹಕಾರ.
5: ಬಂದಿದೆ ಬಂದಿದೆ ಬಾಗಿಲಿಗೆ ಬಾನುಲಿ, ತರುತ್ತಿದೆ ಮನಸ್ಸಿಗೆ ಖುಷಿಯುಲಿ ಖುಷಿಯುಲಿ.
3: ಪ್ರಸಾರ ಮಾರ್ಗದ ಮಾಹಿತಿ ಕೋಶ, ಎನ್ ವಿ ರಮೇಶ. ಅಪರೂಪವಾದ ಮೌಲಿಕ ಸಂದರ್ಶನಗಳು, ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದವರು.
6: ಸತ್ಯಕಾಮ ಅವರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಅಥವಾ ಏನೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಭಾಷೆ ಇರ್ಬೋದು ಅಥವಾ ಅನುಭವದ ಒಂದು ವಲಯವನ್ನು ವಿಸ್ತರಿಸುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಅತ್ಯಂತ ನಿಷ್ಠುರ ಮತ್ತು ಚಲನಶೀಲ ವ್ಯಕ್ತಿಯಾದಂಥ ಇವರು ಇದನ್ನು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ನಮಸ್ಕಾರ ಸತ್ಯಕುಮಾರ್.
7: ನಮಸ್ಕಾರ ಪ್ರಜ್ಞೆ, ನಮಸ್ಕಾರಗಳು.
3: ವಿಶಿಷ್ಟ ಭಾಷೆ, ನಗು ತುಂಬಿದ ಧ್ವನಿ, ಸರಳ ಸಹೃದಯ ಪ್ರಸಾರಕ, ಬರಹಗಾರ, ಚಿಂತಕ.
8: ಸಿ ಎನ್ ರಾಮಚಂದ್ರ ಅವ್ರನ್ನ ನಾನು ರಾಮಿ ಅಂತಾನೆ ಕರಿತಾ ಇದ್ದಿದ್ದು 1980 ಪರಿಚಯ. ಅವರು ಸ್ಕ್ರಿಪ್ಟ್ ರೈಟರ್ ಆಗೋ ಏನೋ ಮಂಗಳೂರು ಆಕಾಶವಾಣಿಯಲ್ಲಿ ಸೇರಿದ್ರು, ಆಮೇಲೆ ಯು ಪಿ ಎಸ್ ಸಿ ಸೆಲೆಕ್ಷನ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದು.
3: ಸಿ ಎನ್ ರಾಮಚಂದ್ರ ಅವರ ಆತ್ಮೀಯ ಗೆಳೆಯ, ಹಿರಿಯ ಪ್ರಸಾರಕ ಎಂ ಆರ್ ಸತ್ಯನಾರಾಯಣ.
8: ತುಂಬಾ ಸಂಭಾವಿತ ವ್ಯಕ್ತಿ, ಯಾರಿಗೂ ಕೂಡ ಮನಸ್ಸನ್ನ ನೋಯಿಸಿದ್ದೇ ಇಲ್ಲ. ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ತುಂಬಾ ದೊಡ್ಡ ಲೇಖಕ ಆಗ್ಬೋದಾಗಿತ್ತು.
3: ಸಿ ಎನ್ ರಾಮಚಂದ್ರ ವೃತ್ತಿ ಆರಂಭಿಸಿದ್ದು ಮಂಗಳೂರಿನಲ್ಲಿ, ಭದ್ರಾವತಿ, ಚಿತ್ರದುರ್ಗ, ಬೆಂಗಳೂರು, ಬೆಂಗಳೂರು ದೂರದರ್ಶನದಲ್ಲಿ ಸೇವೆ.
8: ದೂರದರ್ಶನ ಕಾವ್ಯ ಸಂಪುಟ ಅಂತ ಹೇಳಿ ಅದನ್ನ 3 ವರ್ಷ ನಾನು ಮಾಡೋದಕ್ಕೆ, ಅದು ರಾಮಚಂದ್ರ ಇದ್ದಾಗಲೇ ಆಗಿದ್ದದು, ಅವಕಾಶ ಆಯಿತು. ಆಗ ಅವರು ರಾಮಚಂದ್ರ ಅಸ್ಟೆಂಟ್ ಡೈರೆಕ್ಟರ್ ದೂರದರ್ಶನ. ಅದಕ್ಕೂ ಮೊದಲೇ ನಾನಿಲ್ಲಿ ಅಮೃತ ಸಿಂಚನ ಮಾಡಿದಾಗ ಹಿ ವಾಸ್ ಅಸ್ಟೆಂಟ್ ಡೈರೆಕ್ಟರ್. ಕೆಲವರೆಲ್ಲ ಹೇಳಿದ್ದುಂಟು ತುಂಬಾ ಒಳ್ಳೆ ಬರಹಗಾರ ಅಂತ ಅಂದ್ಬಿಟ್ಟು, ಅದ್ಯಾಕೋ ಏನೋ ಬರಹವನ್ನ ಅವರು ನಿಲ್ಲಿಸ್ಬಿಟ್ರು ಅವರ. ಆದ್ರೆ ಮಿತಭಾಷಿ ಬರೆದಿದ್ದು ಕಡಿಮೆನೆ, ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡ್ಕೊಂಡ್ಬಿಟ್ರು. ಆಮೇಲೆ ರಿಟೈರ್ ಆಗಕ್ಕೆ ಸ್ವಲ್ಪ ದಿನಗಳೇ ಇದ್ದಿದ್ದು, ಅದಕ್ಕೆ ಮುಂಚೆ 3 ದಿವಸ ಮದ್ರಾಸಿಗೆ ನೀವು ನಿಮ್ ಫ್ಯಾಮಿಲಿ ಬನ್ನಿ ಅಲ್ಲಿ ಇರಿ ಅಂತ ಅಂದ್ಬಿಟ್ಟು ನನಗೆ ಹೋಟ್ಲ್ ಕೂಡ ಬುಕ್ ಮಾಡಿತ್ತು. ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿಲ್ಲ ಅವನು.
3: ನಿವೃತ್ತಿಯ ಮುನ್ನವೇ ಬದುಕಿನ ಪ್ರಸಾರ ಕಾರ್ಯ ಮುಗಿಸಿ ಹೊರಟು ಬಿಟ್ಟರು ಸಿ ಎನ್ ರಾಮಚಂದ್ರ.
8: ಹುಟ್ಟೋನು ಸಾಯ್ತಾನೆ ಇಲ್ಲ ಅಂತಲ್ಲ, ಆದ್ರೆ ಬಹಳ ಬೇಗ ಹೋಗಿದ್ದು ತುಂಬಾ ದೊಡ್ಡ ನಷ್ಟ. ಮತ್ತೆ ಒಳ್ಳೆಯ ಉದ್ಯೋಗಿ, ಒಂದು ಅಪರೂಪದ ಚೈತನ್ಯ.
3: ಬಾನಂಗಳದಲ್ಲಿ ತೆರೆ ತೆರೆಯುವ ಮುನ್ನವೇ ಮಿನುಗಿ ಮರೆಯಾದವರು ಸಿ ಎನ್ ರಾಮಚಂದ್ರ. ಕೈಯಲ್ಲಿ ಬಾನ್ಸುರಿ ಹಿಡಿದೇ ಆಡಳಿತ ನಡೆಸಿದವರು ಪಂಡಿತ ಪ್ರಸಾರಕ ವೆಂಕಟೇಶ್ ಗೋಡ್ಖಿಂಡಿ.
9: ನಾಟಕಕಾರರು, ನಟರು,
0: ಕೊಳಲು ವಾದಕರು, ಹಾರ್ಮೋನಿಯಂ ವಾದಕರು, ಸುಶ್ರಾವ ಹಿಂದೂಸ್ತಾನಿ ಗಾಯಕರು ಹಾಗೂ ಸುಗಮ ಸಂಗೀತದ ಮೇರು ಗಾಯಕರು

0: ಓದಿದ್ದು ಬಿಎ, ವಿಶೇಷವಾಗಿ ಸಂಗೀತದ ಪದವಿಗಳನ್ನು ಪಡೆದರು. ಪ್ರಭಾಕರ ಕುಲಕರ್ಣಿ ಮತ್ತೊಂದು ಕುಟುಂಬಕ್ಕೆ ದತ್ತಕಕ್ಕೆ ಹೋದ ಮೇಲೆ ವೆಂಕಟೇಶ ಗೋಡ್ಖಿಂಡಿ ಆದರು. ಆಕಾಶವಾಣಿ ಸೇರಿದ್ದು 1970.
1: ಆಕಾಶವಾಣಿ ಧಾರವಾಡದ ಕೇಂದ್ರದಲ್ಲಿ ಉದ್ಘೋಷಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರದಲ್ಲಿ ನಿಲಯದ ಕೊಳಲವಾದಕರ ಹುದ್ದೆ, ಆ ನಂತರ ಮ್ಯೂಸಿಕ್ ಪ್ರೊಡ್ಯೂಸರ್, ಅದರ ನಂತರ ಕಾರ್ಯಕ್ರಮ ನಿರ್ವಾಹಕರು, ಕೊನೆಯಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು.
0: ಧಾರವಾಡ ಆಕಾಶವಾಣಿಯಲ್ಲಿ 3 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸಿದ ಹಿರಿಯ ಉದ್ಘೋಷಕ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಹೋದರ ಮನೋಹರ ಕುಲಕರ್ಣಿ
1: ಕೊಳಲು ವಾದನವನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಅಪ್ರತಿಮ ಕೊಳಲು ವಾದಕರೆಂದು ಅವರು ಹೆಸರುವಾಸಿಯಾದರು. ಇವರ ಕೊಳಲು ವಾದನಕ್ಕೆ ಗುರುವೇ ಇಲ್ಲ ಎಂದು ಹೇಳಬಹುದು. ಏಕಲವ್ಯನ ರೀತಿ ಸ್ವಂತ ಪರಿಶ್ರಮವೇ ಇವರನ್ನು ಎತ್ತಿ ಹಿಡಿಯಿತು. ನಾಟಕ ಬರೆದರು, ನಾಟಕ ನಿರ್ದೇಶಿಸಿದರು, ನಟಿಸಿದರು, ಉತ್ತಮ ಆಡಳಿತಗಾರರಾಗಿದ್ದರು. ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸ್ತುತಪಡಿಸಿದರು. ಅವುಗಳಲ್ಲಿ ಗೀತರಾಮಾಯಣ, ಕೃಷ್ಣ ಕಥಾ, ಶಿವಕಥಾ ಎಂಬ ಸಂಗೀತ ರೂಪಕಗಳು. ಶ್ರೋತೃಗಳ ಮನವನ್ನು ತಣಿಸಿದರು ಶ್ರೀ ವೆಂಕಟೇಶ್ ಅವರು. ದೇಶದ ಅನೇಕ ಖ್ಯಾತ ಗಾಯಕರಿಗೆ ಹಾರ್ಮೋನಿಯಂ ಸಾಥ್ ನೀಡಿ ಹೆಸರನ್ನು ಪಡೆದವರು. ಸುಮಾರು 5-6 ವರ್ಷಗಳ ಕಾಲ ಅವರು ಕೇಂದ್ರ ನಿರ್ದೇಶಕರಾಗಿ ಧಾರವಾಡ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗಲೇ ಅವರ ತಮ್ಮಂದಿರಾದ ನಾನು ಮನೋಹರ್ ಕುಲಕರ್ಣಿ ಉದ್ಘೋಷಕನಾಗಿದ್ದೆ. ನನ್ನ ಇನ್ನೊಬ್ಬ ತಮ್ಮ ಶ್ರೀಕಾಂತ್ ಕುಲಕರ್ಣಿ ಸಂಗೀತ ಸಂಯೋಜಕ. 3 ಕೂಡ ಒಂದೇ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಕ್ಷಣಗಳನ್ನು ನಾವು ಎಂದಿಗೂ ಮರೆಯಲಾರೆವು.
2: ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ.
1: ಕೊಳಲಿನಲ್ಲಿ ವೆಂಕಟೇಶ್ ಅವರು ನೂತನ ಆವಿಷ್ಕಾರ ಮಾಡಿ 7 ರಂಧ್ರಗಳ ಜೊತೆಗೆ 8ನೇ ರಂಧ್ರ ಮಾಡಿ ಹಾಗೂ ಮೀಡ್ ತೆಗೆಯುವಂಥ ವಿಶೇಷ ಜೋಡಣೆಯನ್ನು ಮಾಡಿ ಅದನ್ನು ನುಡಿಸಿದಾಗ ಅತ್ಯಾಕರ್ಷಕವಾಗಿ ನಾದ ಹೊರಹೊಮ್ಮುತ್ತಿತ್ತು. ತಮ್ಮ ಕೊಳಲುಗಳನ್ನು ಗೋಡ್ಖಿಂಡಿಯವರು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತಿದ್ದರು. ವೆಂಕಟೇಶ್ ಅವರೇ ಸ್ಥಾಪಿಸಿದ ಸಂಜೋಗ್ ಬಾಂಸುರಿ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾದಂಥ ಸಂಸ್ಥೆಯಾಗಿದೆ. ವೆಂಕಟೇಶ್ ಗೋಡ್ಖಿಂಡಿ ಸಕಲ ಕಲಾ ನಿಪುಣ, ಸಂಗೀತದ ಮೇರು ಋಷಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ.
0: ಆಕಾಶವಾಣಿಯ ಪ್ರಸಾರ ಸಾಗರದಲ್ಲಿ ನಾದ ತರಂಗ ಹರಿಸಿ ಕುಲಕರ್ಣಿ ಗೋಡ್ಖಿಂಡಿ ಅಂತರಗಳನ್ನು ಮೀರಿದ ಕರ್ನಾಟಕದ ಭಾರತದ ಕೀರ್ತಿಯಾದರು ವೆಂಕಟೇಶ್ ಗೋಡ್ಖಿಂಡಿ. 2015 ಏಪ್ರಿಲ್ 15ನೇ ತಾರೀಖು ನಮ್ಮನ್ನು ಅಗಲಿದರು ವೆಂಕಟೇಶ್ ಗೋಡ್ಖಿಂಡಿ.
2: ಮಂಗಳ ಜಯ ಜಯ ರಂಗನಾಯಕ.
0: ಬಾನುಲಿ ಬಾನ್ಸುರಿ, ಆಕಾಶವಾಣಿಯ ಪ್ರಸಾರ ಸಿರಿ ವೆಂಕಟೇಶ್ ಗೋಡ್ಖಿಂಡಿ.
3: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೀರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ. ಎಲೆ ನೀನು ವಿಶ್ವರೋಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ. ಎಲೆ ನೀನು ವಿಶ್ವರೋಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ.

ಈ ವಿಶ್ವ ಎಂಬ ವೃಕ್ಷದಲ್ಲಿ ನೀನು ಬೀಳಲಲ್ಲ, ಬೇರಲ್ಲ, ಮುಂಡಕಾಂಡಗಳು ಅಲ್ಲ, ಚಿಗುರು ಹೂವು ಕಾಯಿ ಹಣ್ಣುಗಳು ಅಲ್ಲ. ಈ ವೃಕ್ಷದಲ್ಲಿ ನೀನು ಒಂದು ಎಲೆಯೂ ಮಾತ್ರ. ನೀನು ಈ ವಿಶ್ವವೆಂಬ ಬೃಹತ್ ಮರದ ಕೇವಲ ಒಂದು ಎಲೆಯೊಳೊಂದು ಎಲೆ. ನೀನು ಅದನ್ನು ತಿಳಿದುಕೊಂಡು ಬೇರೆ ಎಲೆಗಳಿಗೆ ಸಹಾಯವಾಗು. ಎಲೆಯು ಗಿಡವನ್ನು ಕಾಪಾಡುತ್ತದೆ, ಪೋಷಿಸುತ್ತದೆ. ಎಲೆಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದರೆ ಚರ್ಮ ಸುಲಿದ ಮನುಷ್ಯನಂತಾಗಿ ಗಿಡ ಸಾಯುತ್ತದೆ. ಈ ವಿಶ್ವವೃಕ್ಷಕ್ಕೆ ಸಾವು ಎಂಬುದು ಇಲ್ಲದಿದ್ದರೂ ಆ ವೃಕ್ಷದ ಪೋಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೇರಿತು. ತಾತ್ಪರ್ಯವೇನೆಂದರೆ ಈ ಸಂಸಾರ ಜಗತ್ತು ಬ್ರಹ್ಮವಸ್ತುವಿನಿಂದ ಬಂದದ್ದು, ಇದು ಶ್ರೇಷ್ಠವಾದದ್ದು, ಆದ್ದರಿಂದ ಗೌರವಯುತವಾಗಿ ದರ್ಶಿಸಬೇಕು. ಇದು ಶಾಶ್ವತ ಬ್ರಹ್ಮ ವೈಭವ. ಈ ವೈಭವದಲ್ಲಿ ನಾವೂ ಸೇರಿಕೊಂಡು ಅದನ್ನು ಚೆನ್ನಾಗಿಸುವುದಕ್ಕೆ ಪ್ರಯತ್ನಿಸುತ್ತಾ ನಾವೂ ಬೆಳೆಯಬೇಕು. ಒಂದು ಪ್ರಾರ್ಥನೆ ಹೀಗಿದೆ: ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇಂಥ ಅರಿಕೆ ನಮ್ಮದಾಗಲಿ. ಒಂದು ತತ್ವಪದ ಹೀಗೆ ಹೇಳುತ್ತೆ: ಬ್ರಹ್ಮನಾನರಿಬೇಕು, ಜಗವೆಲ್ಲ ಮರಿಬೇಕು, ಬೆರಿಬೇಕು ಬೆರಿಬೇಕು ಬೆರಿಬೇಕು, ದಿನರಾತ್ರಿ ಮನದಾಗ ಕೊರಿಬೇಕು, ಬದ್ಧನಾನಳಿಯಬೇಕು, ಶುದ್ಧನಾನುಳಿಬೇಕು, ತ್ಯಾಗಬೇಕು ತ್ಯಾಗಬೇಕು, ಇದಕ್ಕೆಲ್ಲ ಬಲವಾದ ಯೋಗ ಬೇಕು. ಶುಕನಾಗಿ ಹುಟ್ಟಬೇಕು, ಜನಕ್ಕಾಗಿ ಬೆಳಿಬೇಕು, ತಿಳಿಬೇಕು ತಿಳಿಬೇಕು, ಜನತೆಯ ಹಿತಕ್ಕಾಗಿ ಉಳಿಬೇಕು. ಅಂಥ ಸದಿಚ್ಛೆ ನಮ್ಮದಾಗಲಿ.

ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯೇ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ.

0: ವನ ಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂಬ ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಎಂದು ಡಿ ವಿ ಜಿಯವರು ಮತ್ತೊಂದು ಕಡೆ ಹೇಳುತ್ತಾರೆ. ಹೀಗೆ ಪ್ರಕೃತಿ ಭವ್ಯತೆ ದಿವ್ಯತೆ ಗುರುತಿಸಿ ಅದರಂತೆ ಸಹಜತೆಯಿಂದ ಕಾರ್ಯನಿರ್ವಹಿಸಿ ನನಗೆ ಜನರು ಶಹಬ್ಬಾಸನ್ನಲಿ ಅಂತ ನಿರೀಕ್ಷೆ ಪಡದೆ ಜೀವನವನ್ನು ಸಾಗಿಸು. ಪ್ರಕೃತಿ ತನ್ನ ವೈಭವವನ್ನು ಚಿತ್ರ ವಿಚಿತ್ರವಾಗಿ ರಚಿಸಿ ನಮಗೆ ನೀಡುತ್ತಾಳೆ. ಕಾಡಿನಲ್ಲಿ ಅದನ್ನು ನೋಡಿ ಸಂತೋಷ ಪಡುವ ಮನುಷ್ಯನಾರೂ ಇಲ್ಲ. ಆದರೂ ಪ್ರಕೃತಿ ಯಾರ ಹೊಗಳಿಕೆಗೂ ಕಾಯುವುದಿಲ್ಲ. ತನ್ನ ಪಾಡಿಗೆ ತಾನು ರಚಿಸಿ ಸಹಜತೆಯನ್ನು ಮೆರೆಯುತ್ತಾಳೆ. ಪ್ರಕೃತಿಯು ಸ್ವತಃಸಿದ್ಧ ಆನಂದ ವಸ್ತು. ಅದರಂತೆ ಜೀವಿತ ಸಾರ್ಥಕ್ಯ ಪೂರ್ಣತೆಯನ್ನು ಪಡೆಯಂತ ಸಂದೇಶವನ್ನು ನೀಡುತ್ತಾರೆ. ಬಿ ದ ಬೆಸ್ಟ್ ವಾಟ್ ಎವರ್ ಯು ಆರ್. ಇನ್ನೊಂದು ಕಡೆ ಡಿ ವಿ ಜಿಯವರು ಉದಾಹರಿಸುತ್ತಾರೆ. ಕನ್ನಡಿಯದರು ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತ ಹಿಗ್ಗುವಂತೆ ಚಿನ್ಮಯಂ ಸೃಷ್ಟಿ ಚಿತ್ರದಿ ತನ್ನ ವೀರ್ಯ ಸಂಪನ್ನತೆಯನ್ನು ಅನುಭವಿಪ ಮರಳು ಮುನಿಯ. ಹೀಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಳಕು ಇಲ್ಲದ ಕಾಡಿನಲ್ಲಿ ವೈಭವವನ್ನು ಪ್ರಕಟಪಡಿಸುತ್ತಾಳೆ. ಸಹಜತೆಯಿಂದ ಆನಂದದಿಂದ ಆತುರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನ ಕಾರ್ಯವನ್ನು ಮಾಡು. ಯೋಗ ಕರ್ಮಸು ಕೌಶಲಂ, ಡೆಕ್ಸಿರಿಟಿ ಇನ್ ಆಕ್ಷನ್ ಇಸ್ ಯೋಗ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ. ಶಕ್ತಿ ಗುಣಪೂರ್ಣತೆಯನ್ನು ಮೆರೆಯುತ್ತಾಳೆ. ಅದನ್ನು ನೋಡಿ ಕಲಿ ನಲಿ. ಜನಾರ್ದನನನ್ನು ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದು ಕಷ್ಟ. ಮನುಷ್ಯನು ಹೀಗೆ ತನ್ನ ಬಾಳನ್ನು ಸಾಗಿಸಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸುತ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kHz. ಸಮಯ ಆಗಿದೆ 9:01.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಪ್ರಸಾರವಾಗಲಿದೆ. ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್, ಪ್ರಸ್ತುತಿ ಸಮುದ್ಯತಾ ಶ್ರೋತೃಬಳಗ ಮೈಸೂರು, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲಾ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಇಂದು ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಂಜೆ 6:51 ಕೃಷಿ ರಂಗ. ಪುಷ್ಟೀಕರಿಸಿದ ಬಯೋಚಾರ್ನ ಪ್ರಯೋಜನಗಳು ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ತಿಪ್ಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದ. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಎಲ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:05:35. ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕಾಂತಾರ ಅ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ ಸಾಯಿ ವಿಘ್ನೇಶ್ ಅವರು ಹಾಡಿದ್ದಾರೆ. ಶಶಿರಾಜ್ ಕಾವೂರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ರಾಮ್ ಸೂದಿ ಹಾಗೂ ಅಭಿಷೇಕ್ ಕೆಮ್ಮಾರ್ ಅವರು ಹಾಡಿದ ಆದಿಪರ್ವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಗೀತ ಹಾಗೂ ಸಾಹಿತ್ಯ ರಾಮ್ ಸೂದಿ ಅವರದಾಗಿತ್ತು. ಕೇಳ್ತಾ ಇದ್ದೀರಾ ಗೀತ ಪಲ್ಲವ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 9:14:05. ಮುಂದಿನ ಗೀತೆ ಆದಿಪುರುಷ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅಜಯ್ ಹಾಗೂ ಅತುಲ್ ಅವರ ಸಂಗೀತವಿದೆ. ಸಹ ಕಲಾವಿದರೊಂದಿಗೆ ಈ ಗೀತೆ ಮೂಡಿ ಬರ್ತಾ ಇದೆ.

ವೆಂಕಟೇಶ್ ಡಿಸಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಾಂತಾರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ತ್ರಿಲೋಕ್ ವಿಕ್ರಮ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತೀರ್ಥರೂಪ ತಂದೆಯವರಿಗೆ ಚಿತ್ರ

ಅನುರಾಧ ಭಟ್ ಅವರು ಹಾಡಿದ ಚೌಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:30:35. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹೌದು, ಇಂದಿನ ವಿಶೇಷತೆಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಏನು ಇಂದಿನ ವಿಶೇಷ ಅಂದರೆ ಅಂತಾರಾಷ್ಟ್ರೀಯ ದಾದಿಯರ ದಿನ, ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಆಧುನಿಕ ಮತ್ತು ವೃತ್ತಿಪರ ನರ್ಸಿಂಗ್ಗೆ ಭಾಷ್ಯ ಬರೆದವರು ಸ್ವತಃ ದಾದಿಯಾಗಿದ್ದಂತಹ ಸಮಾಜ ಸುಧಾರಕಿ ಇಟಲಿಯ ಫ್ಲಾರೆನ್ಸ್ ನೈಟಿಂಗೇಲ್ ಇವರು. 1860ರಲ್ಲಿಯೇ ಅವರು ಲಂಡನ್ನ ಸಂತ ಥಾಮಸ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸ್ಕೂಲನ್ನು ಆರಂಭಿಸ್ತಾರೆ. ನೈಟಿಂಗೇಲ್ ಸಂಖ್ಯಾಶಾಸ್ತ್ರದಲ್ಲಿಯೂ ಕೂಡ ಪರಿಣತಿಯನ್ನು ಪಡೆದಿದ್ರು. ದಾದಿಯರ ಸೇವೆಯನ್ನು ಸ್ಮರಿಸುವ ಸಲುವಾಗಿ 1965ರಿಂದ ಪ್ರತಿ ವರ್ಷ May 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂತ ಆಚರಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗ್ತೀರಾ. ಸದ್ಯಕ್ಕೆ ಒಂದು ಗೀತೆಯನ್ನ ಕೇಳಿ. ಭಕ್ತ ಕುಂಬಾರ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗಿರೀಶ್ ಜಿ ಹಾಗೂ ಹರಿ ಅಜಯ್ ಅವರ ಸಾಹಿತ್ಯಕ್ಕೆ ಹರಿ ಅಜಯ್ ಹಾಗೂ ಕಾರ್ತಿಕ್ ಭೂಪತಿಯವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 9:45. May 12 ಅಂತಾರಾಷ್ಟ್ರೀಯ ದಾದಿಯರ ದಿನ. ಇದು ಆಧುನಿಕ ಶುಶ್ರೂಷ ಶಾಸ್ತ್ರದ ಜನನಿ ಅಂತ ಕರೆಯಲ್ಪಡುವಂತಹ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ. 1974 May 12 ಅಧಿಕೃತವಾಗಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ ಗಾಯಗೊಂಡ ಸೈನಿಕರಿಗೆ ನೀಡಿದಂತಹ ನಿಸ್ವಾರ್ಥ ಸೇವೆ ಹಾಗೂ ಶುಶ್ರೂಷ ವೃತ್ತಿಯಲ್ಲಿ ಅವರು ತಂದ ಸುಧಾರಣೆಗಳ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ನೈಟಿಂಗೇಲ್ ಅವರ ಹೆಸರನ್ನು ಲೇಡಿ ವಿತ್ ದ ಲ್ಯಾಂಪ್ ಅಂದರೆ ದೀಪ ಹಿಡಿದ ಮಹಿಳೆ ಅಂತ ಕೂಡ ಕರೀತಾರೆ. ನಮ್ಮ ಆರೋಗ್ಯ ಸೇವೆಯಲ್ಲಿ ದಾದಿಯರು ಬೆನ್ನ

ಗೆಲುವಿನಂತೆ ಕೆಲಸ ಮಾಡ್ತಾರೆ. ರೋಗಿಗಳ ಆರೈಕೆ, ಅವರ ಚೇತರಿಕೆಯಲ್ಲಿ ದಾದಿಯರ ಪಾತ್ರ ಅತಿ ದೊಡ್ಡದಾಗಿದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಭಕ್ತ ಕನಕದಾಸ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ವೆಂಕಟರಾಜು ಅವರ ಸಂಗೀತ ನಿರ್ದೇಶನ.

0: ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅನೀಶ್ ಕೇಶವರಾವ್ ಅವರು ಹಾಡಿದ್ದರು. ವಿಜಯದಾಸರ ಈ ಒಂದು ರಚನೆಗೆ ವಿಜಯ್ ಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಪ್ರತಿದಿನ ದಾದಿಯರು ಜೀವಗಳನ್ನ ಉಳಿಸ್ತಾರೆ ಮತ್ತು ಸುಧಾರಿಸ್ತಾರೆ, ಮತ್ತು ಅವರು ಸರಿಯಾಗಿ ಸಬಲೀಕರಣಗೊಂಡಾಗ ಅವರ ಪ್ರಭಾವವು ಹೆಚ್ಚಾಗುತ್ತೆ. ಅಸಾಧಾರಣ ಜಾಗತಿಕ ಒತ್ತಡದ ಕ್ಷಣದಲ್ಲಿ ಈ ವರ್ಷದ INDE ಥೀಮ್ ನರ್ಸಿಂಗ್ ಕಾರ್ಯಪಡೆಯ ಶಕ್ತಿಯನ್ನು ಬಳಸಿಕೊಳ್ಳೋದಕ್ಕೆ ಅಗತ್ಯವಾದಂತಹ ರಚನಾತ್ಮಕ ಬದಲಾವಣೆಗಳನ್ನು ಮಾಡೋದ್ರ ಮೇಲೆ ಕೇಂದ್ರೀಕರಿಸುತ್ತೆ. ಕೊನೆಯ ಎರಡು INDE ವರದಿಗಳ ಆಧಾರದ ಮೇಲೆ ಏನಪ್ಪ ಅಂದರೆ, ಆರೈಕೆಯ ಆರ್ಥಿಕ ಶಕ್ತಿ ಮತ್ತು ದಾದಿಯರನ್ನು ನೋಡಿಕೊಳ್ಳೋದು ಆರ್ಥಿಕತೆಗಳನ್ನು ಬಲಪಡಿಸುತ್ತೆ. ಈ ಹೊಸ ಥೀಮ್ ಆರೋಗ್ಯ ಫಲಿತಾಂಶಗಳನ್ನು ಸುಧಾರಿಸೋದಕ್ಕೆ ಮತ್ತು ಆರೋಗ್ಯ ವ್ಯವಸ್ಥೆಗಳನ್ನು ಪರಿವರ್ತಿಸುವ ಮತ್ತು ನಮ್ಮ ವಿಶ್ವದ ಅತಿದೊಡ್ಡ ಆರೋಗ್ಯ ಸವಾಲುಗಳನ್ನು ಪರಿಹರಿಸುವ ವಿಶ್ವಾಸಾರ್ಹ ವ್ಯಕ್ತಿ ಕೇಂದ್ರಿತ ಪ್ರಾಥಮಿಕ ಆರೈಕೆಯನ್ನು ತಲುಪಿಸಲು ನರ್ಸಿಂಗ್ ಕಾರ್ಯಪಡೆಯ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ನೊಂದಿಗೆ ವಿಶ್ವ ದಾದಿಯರ ದಿನವನ್ನು ಆಚರಿಸಲಾಗುತ್ತೆ. ಹಾಗಾಗಿ ಈ ವರ್ಷದ ಥೀಮ್ನ ನೋಡಿದ್ರಲ್ಲ, ಹಾಗೆಯೇ ಹಲವಾರು ಅನೇಕ ಧ್ಯೇಯವಾಕ್ಯಗಳು ಕೂಡ ಇತ್ತು ಮತ್ತು ಅವುಗಳನ್ನು ಯಶಸ್ವಿಯಾಗಿ ಚಾಲನೆ ಕೂಡ ಮಾಡಿದ್ದಾರೆ. ನಮ್ಮ ಅನೇಕ ಮಂದಿ ಯಶಸ್ವಿ ಕೂಡ ಆಗಿದ್ದಾರೆ. ಮುಂದಿನ ಗೀತೆ ಮಹಾಕ್ಷತ್ರಿಯ ಚಿತ್ರದಿಂದ ಆರಿಸಲಾದಂಥ ಗೀತೆ. SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಎಂ ರಾಘವೇಂದ್ರ ಅವರು ಹಾಡಿದ ಶ್ರೀ ಜಗನ್ನಾಥದಾಸರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೋಪಾಲದಾಸರ ಈ ಒಂದು ರಚನೆಗೆ ವಿಜಯ ಕೃಷ್ಣಾಡಿ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗಿದೆ 10:06. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಅಂತಾರಾಷ್ಟ್ರೀಯ ದಾದಿಯರ ದಿನವು ಜಾಗತಿಕ ಉಪಕ್ರಮವಾಗಿದ್ದು ಇದು ವಿಶ್ವದಾದ್ಯಂತ ರೋಗಿಗಳ ಆರೈಕೆ ಮತ್ತು ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ದಾದಿಯರ ಕೊಡುಗೆ ಎಷ್ಟು ಮುಖ್ಯ ಎಂಬುದನ್ನು ಎತ್ತಿ ತೋರಿಸುತ್ತೆ. ಈ ದಿನವನ್ನು ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿಯು ಮುನ್ನಡೆಸುತ್ತೆ. ಅಲ್ಲಿ ಕೌನ್ಸಿಲ್ ದಾದಿಯರು ಮತ್ತು ಆರೋಗ್ಯ ಸಂಸ್ಥೆಗಳಿಗೆ ಶೈಕ್ಷಣಿಕ ಸಂಪನ್ಮೂಲಗಳು ಮತ್ತು ಮಾರ್ಗದರ್ಶನವನ್ನು ಒಳಗೊಂಡಿರುವಂತಹ ವಾರ್ಷಿಕ IND ಕಿಟ್ಟನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇಂದು 100 ದೇಶಗಳಲ್ಲಿ ದಾದಿಯರ ದಿನವನ್ನು ಆಚರಿಸಲಾಗುತ್ತೆ. ಇಂತಹ ದೊಡ್ಡ ಪ್ರಮಾಣದ ಆಚರಣೆಯು ದಾದಿಯರಿಗೆ ವಿಶ್ವದಾದ್ಯಂತ ವಿಶಾಲ ಸಮುದಾಯದಿಂದ ಬೆಂಬಲ ಸಿಗುವುದನ್ನು ಖಚಿತಪಡಿಸುತ್ತೆ. ಹಾಗೆಯೇ ಇತಿಹಾಸಕ್ಕೆ ಹಿಂದಿರುಗಿ ನೋಡಿದರೆ ಈ ಕಲ್ಪನೆಯನ್ನು ಮೊದಲು 1953 US ಆರೋಗ್ಯ ಇಲಾಖೆಯ ಡೊರೋಥಿ ಸದರ್ಲ್ಯಾಂಡ್ ಎಂಬಂಥವರು ಪ್ರಸ್ತಾಪಿಸ್ತಾರೆ. ಆದರೆ ಆಗ ಅದನ್ನು ಅನುಮೋದಿಸಲು ಆಗೋದಿಲ್ಲ. ಹಾಗಾಗಿ ICN ಆಚರಣೆಯು 1965 ಆರಂಭವಾಗುತ್ತೆ. ಅಂತಿಮವಾಗಿ ಅದನ್ನು ಅಧಿಕೃತವಾಗಿ 1974 ಸ್ಥಾಪಿಸಲಾಗುತ್ತೆ. ಈ ಆಧುನಿಕ ದಿನಗಳಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಇದು ಜಾಗತಿಕ ಥೀಮ್ ಅನ್ನು ಕೂಡ ಆಯ್ಕೆ ಮಾಡೋದ್ರೊಂದಿಗೆ ಪ್ರಾರಂಭ ಆಗುತ್ತೆ. ನಂತರ ಆರೋಗ್ಯ ಸಂಸ್ಥೆಗಳು ವಿಶ್ವದಾದ್ಯಂತ ಭಾಗವಹಿಸುತ್ತೆ. 2026 ಅಂತಾರಾಷ್ಟ್ರೀಯ ದಾದಿಯರ ದಿನದ ಥೀಮ್ ಯಾವುದು, ಏನಪ್ಪ ಎಲ್ಲನೂ ಮಾತಾಡ್ತಾ ಹೋಗೋಣ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಶ್ರೀ ಪುರಂದರದಾಸರು ಚಿತ್ರದ ಗೀತೆ. ಎಂ ಬಾಲಮುರಳಿ ಕೃಷ್ಣ ಹಾಗೂ ಪಿ ಲೀಲಾ ಅವರು ಹಾಡಿದ್ದಾರೆ. ಪುರಂದರದಾಸರ ಈ ಕೀರ್ತನೆಗೆ CN ಪಾಂಡುರಂಗ ಅವರ ಸಂಗೀತ ನಿರ್ದೇಶನವಿದೆ.

ಶಶಾಂಕ್ ಶೇಷಗಿರಿಯವರು ಹಾಡಿದ ಮಹಾವೀರ ಮಾಚಿದೇವ ಚಿತ್ರದ ಗೀತೆಯನ್ನು ಕೇಳಿದರೆ ಬಸವಣ್ಣನವರ ಈ ವಚನಕ್ಕೆ ಹಂಸಲೇಖ ಅವರ ಸಂಗೀತ. ಇನ್ನು ಗಾನಗಂಗೆಯಲ್ಲಿ ನಾವು ಮಾತನಾಡ್ತಾ ಇದ್ವಿ 2026 ಅಂತಾರಾಷ್ಟ್ರೀಯ ದಾದಿಯರ ದಿನದ ಧ್ಯೇಯ ವಾಕ್ಯದ ಬಗ್ಗೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸ್ತಾರೆ ಎಂಬುದು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ನಿರ್ಣಾಯಕ ಭಾಗವಾದ ದಾದಿಯರಿಗೆ ಸರಿಯಾದ ಸಿಬ್ಬಂದಿ, ಶಿಕ್ಷಣ, ನ್ಯಾಯಯುತ ವೇತನ ಹಾಗೂ ಅವಕಾಶಗಳನ್ನು ನೀಡಿದರೆ ದಾದಿಯರು ಸುರಕ್ಷಿತ ಸೇವೆಯನ್ನು ನೀಡುವುದಲ್ಲದೆ ಆರೋಗ್ಯ ರಕ್ಷಣಾ ವ್ಯವಸ್ಥೆಯು ಹೆಚ್ಚು ಸ್ಪಂದಿಸುತ್ತೆ ಮತ್ತು ಕೌಶಲ್ಯ ಪೂರ್ಣವಾಗಬಹುದು ಎಂಬ ಅಂಶವನ್ನು ಇದು ಗಮನ ಸೆಳೆಯುತ್ತೆ. ಈ ದಿನದಂದು ವಿವಿಧ ಸಾಮಾಜಿಕ ಮಾಧ್ಯಮಿಕ ವೇದಿಕೆಗಳಲ್ಲಿ ಅಧಿಕೃತ ಪ್ರಚಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಧ್ಯೇಯ ವಾಕ್ಯದ ಮೇಲೆ ಏನು ಅಂತಂದರೆ ಜಾಗತಿಕ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಹೆಚ್ಚುತ್ತಿರುವಂತಹ ಒತ್ತಡದ ಸಮಯದಲ್ಲಿ ICN ದಾದಿಯರ ದಿನದ ಥೀಮ್ 2026 ಆಯ್ಕೆ ಮಾಡಿದೆ. ದಾದಿಯರು ವೈದ್ಯರಿಗೆ ಬೆಂಬಲ ನೀಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಚಿಕಿತ್ಸೆಯ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ರೋಗಿಯ ಸಂವಹನ ಅಥವಾ ತುರ್ತು ಪರಿಸ್ಥಿತಿಯಾಗಿರಬಹುದು ಅವರು ಜವಾಬ್ದಾರರಾಗಿರ್ತಾರೆ. ನಿರ್ಣಾಯಕ ಆರೈಕೆ ಘಟಕಗಳಲ್ಲಿ ದಾದಿಯರು ರೋಗಿಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ತಕ್ಷಣ ಪ್ರತಿಕ್ರಿಯಿಸ್ತಾರೆ. ಇದನ್ನು ಹೆಚ್ಚು ಹೆಚ್ಚು ನಾವು ಅರ್ಥ ಮಾಡಿಕೊಂಡಂಗೆ ನಾವು ಕೂಡ ಅವರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬಜರಂಗಿ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಭಟ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಸ್ನೇಹಿತರೆ, ವೈದ್ಯೋ ನಾರಾಯಣೋ ಹರಿಹೇ ಅಂತ ಹೇಳ್ತಾರೆ. ವೈದ್ಯರು ಹೇಳಿದಂತಹ ಪ್ರತಿಯೊಂದು ಸೂಚನೆಯನ್ನು ನಮ್ಮ ದಾದಿಯರು ಪಾಲಿಸಿ ನಮ್ಮ ಕಷ್ಟಗಳಿಗೆ ನೆರವಾಗ್ತಾರೆ. ಹಾಗಾಗಿ ಅವರ ಒಂದು ನಗು, ಅವರ ಒಂದು ಮಾತುಗಳೇ ನಮ್ಮ ಅರ್ಧ ಕಾಯಿಲೆಗಳನ್ನು ವಾಸಿ ಮಾಡಿಬಿಡುತ್ತೆ. ಸೇವೆಯೇ ಪರಮಧರ್ಮ ಎಂಬಂತಹ ತತ್ವವನ್ನು ಪಾಲಿಸ್ತಾ ತಮ್ಮ ಸುಖ ಸಂತೋಷವನ್ನು ಬದಿಗಿಟ್ಟು ರೋಗಿಗಳ ಸೇವೆಯಲ್ಲಿ ನಿರತರಾಗಿರುವಂತಹ ನಮ್ಮೆಲ್ಲ ದಾದಿಯರಿಗೆ ನಮ್ಮದೊಂದು ಪ್ರಣಾಮವನ್ನು ಸಲ್ಲಿಸೋಣ. ನಮ್ಮ ಜೀವನದ ಕಷ್ಟದ ಸಮಯದಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವಂತಹ ಎಲ್ಲ ದಾದಿಯರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಈ ಒಂದು ಗೀತೆಯೊಂದಿಗೆ ನಾವು ಮುಗಿಸ್ತಾ ಇದ್ದೀವಿ. ಗೀತೆ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ, ಘಂಟಸಾಲ ಹಾಗೂ ಸಂಗಡಿಗರ ಧ್ವನಿ, ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 10:31. ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಗುಡ್ಡಿ ಚಿತ್ರದ ಗೀತೆ, ಹಾಡಿದ್ದಾರೆ ವಾಣಿ ಜಯರಾಮ್. ಗುಲ್ಜಾರ್ ಅವರ ಸಾಹಿತ್ಯ, ವಸಂತ್ ದೇಸಾಯಿ ಅವರ ಸಂಗೀತ.

ಅಂಕುಶ್ ಚಿತ್ರದ ಗೀತೆಯನ್ನು ಕೇಳಿದ್ರಿ ಅಶೋಕ್ ಖೋಸ್ಲಾ, ಮುರಳೀಧರ್ ಹಾಗೂ ಘನಶ್ಯಾಮ್ ಅವರ ಧ್ವನಿಯಲ್ಲಿ. ಅಭಿಲಾಷ್ ಅವರ ಸಾಹಿತ್ಯಕ್ಕೆ ಕುಲ್ದೀಪ್ ಸಿಂಗ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 10:40:15. ಮುಂದಿನ ಗೀತೆ ತೀಸರಿ ಕಸಂ ಚಿತ್ರದಿಂದ ಆರಿಸಲಾದಂತಹ ಗೀತೆ. ಹಾಡಿದ್ದಾರೆ ಮುಖೇಶ್ ಅವರು. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ.

ಮುಖೇಶ್ ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆ ಹಾಡಿದ್ದಾರೆ ಮುಖೇಶ್. ಶಂಕರ್ ಜೈಕಿಶನ್ ಅವರ ಸಂಗೀತ.

ಮುಖೇಶ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶೋರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನವಿತ್ತು. ಸುನೇರೆ ಪಲ್ ಕಾರ್ಯಕ್ರಮದ ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಹೀರೋ ಚಿತ್ರದ ಗೀತೆ ಹಾಡಿದ್ದಾರೆ ರೇಷ್ಮಾ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಇದುವರೆಗೆ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11 ಗಂಟೆ. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಚ್ಬಿ ಗೀತಾ ಹಾಗೂ ಸಂಗಡಿಗರು. ಹಂಸಲೇಖ ಅವರ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಕೆ ಸುಮಿತ್ರಾ ಅವರು ಹಾಡಿದ ಚಿತೆಗೂ ಚಿಂತೆ ಚಿತ್ರದ ಗೀತೆಯನ್ನು ಕೇಳಿದರೆ. ಎಸ್ ರಾಮಸ್ವಾಮಿಯವರ ಸಾಹಿತ್ಯಕ್ಕೆ ಬಿಜಿ ರಾಮನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ವಿಜಯನಗರದ ವೀರಪುತ್ರ ಚಿತ್ರದ ಗೀತೆ, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಆರ್ಎನ್ಜೆ ಗೋಪಾಲ್ ಅವರ ಸಾಹಿತ್ಯ, ಎಂಎಸ್ ವಿಶ್ವನಾಥನ್ ಹಾಗೂ ಬಿಕೆ ರಾಮಮೂರ್ತಿ ಅವರ ಸಂಗೀತ ನಿರ್ದೇಶನ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ಇನ್ನು ಮುಂದೆ ಸವಿನೆನಪು ಕಾರ್ಯಕ್ರಮದಲ್ಲಿ ಕಾವೇರಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ವಿಜಯ್ ನರಸಿಂಹ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ದೇವರು ಕೊಟ್ಟ ತಂಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ. ಮುಂದಿನ ಗೀತೆ ಆತ್ಮಶಕ್ತಿ ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್.

ವಿಷ್ಣುವರ್ಧನ್ ಅವರ ಕಂಠದಲ್ಲಿ ಜಂಬೀಗಲು ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೂ ಆಲಿಸಿದ್ರಿ. ಆಕಾಶವಾಣಿ ಈಗ ಕೇಳಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ICN 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್ 14ನೇ ರ್ಯಾಂಕ್ ಗಳಿಸಿದ

0: ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2022ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲಾ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ, ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರದ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯಾ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯಾ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಾಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ

ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ ಹತ್ತು ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮದುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ್ವ. ಅಂದಂಗೆ ನಮ್ಮ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ಮ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ಮ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತೆ ಹಾಕಿ ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ಮ ಧಣಿ ಪುಣೆಗೆ ವಾಪಸ್ ಬರಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ಮ ಧಣಿರು ಆಕಿನ ಭಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ಮ ಯುವರಾಣಿ ಬಲ ಅದೃಷ್ಟವಂತಿ ಬಿಡು ಹಂಗಾದ್ರ.
2: ಏ ಯಾಕಣ್ಣ ಹಂಗಂದಿ?
1: ಮತ್ತೆ ನಮ್ಮ ಜಾಗೀರ್ದಾರ್ ಮಲ್ಹಾರ್ರಾವ್ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ, ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಹಿಂದೋ ರಾಜವಾಡಗೆ ಸೊಸೆಯಾಗಿ ಬರಾಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
2: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮಿ, ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ, ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗ್ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗ್ ಪಡೆಯೋದು ವಾಡಿ ಪುಣ್ಯ ಅನೋ, ಇಂಥವ್ ಆಕಿ ಸೊಸಿಯಾಗ್ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
2: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
1: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
0: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗಲಿಟ್ಟು ಒಳಗೆ ಬಾಮಗಳೇ, ಇನ್ನು ಮುಂದೆ ಈ ವಾಡೆನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
0: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರಾವ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
6: ಮಹಾರಾಣಿ, ಈ 4-6 ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
0: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
7: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್

0: ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
1: ಅಹುದೇ, ಇನ್ನು ತಡ ಮಾಡುವಂತಿಲ್ಲ ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
2: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
1: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
2: ಸರಿ ಮಾವಯ್ಯ.
3: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ವೀರ ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರಾವ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನೂ ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರಾವ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರಾವ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
1: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
4: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
0: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ಪೇಶ್ವೆಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
1: ಹೌದೇನು, ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
3: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
5: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
6: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯ ತಂದೆ.
2: ಭಗವಂತ ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
6: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
7: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
2: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
6: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
2: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
6: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
2: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
3: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುವಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರ್ರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
6: ಮಗಳೇ ಅಹಿಲ್ಯ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್, ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
2: ಅಪ್ಪಣೆ ಮಾವನವರೇ.
6: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ ಇವೆರಡನ್ನೂ ನಾನು ನಿನ್ನಿಂದ

0: ನಿರೀಕ್ಷಿಸುತ್ತೇನೆ ಮಗಳೇ.
1: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
2: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
3: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
4: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ, ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೇ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
3: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
4: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಾಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಗೆಯ ತರಬೇತಿ ನೀಡಿ ಮಾಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
3: ಅಪ್ಪಣೆ ಮಹಾರಾಣಿ.
4: ತುಕ್ಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
3: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
4: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
3: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
4: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
3: ಅಪ್ಪಣೆ ಆಗಲಿ ಮಹಾರಾಣಿ.
4: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು.

0: ಮಂತ್ರಿಗಳನ್ನು ನೇಮಿಸಿ
1: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ
0: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟ ತ್ಯಜಿಸಲು ನಿರ್ಧರಿಸಿದ್ದೇನೆ.
1: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
0: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
1: ಅಪ್ಪಣೆ ಮಹಾರಾಣಿ.
2: ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
3: ಓ ಡಂಗುರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆಯ ಅದೃಷ್ಟವೋ? ಇಂತಾಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ.
4: ಒಪ್ಕಂಡೆ ಕಣವ, ಇಂತಾಕಿನ ಸೊಸಿಯಾಗ್ ಪಡೆಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
3: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
4: ಸರಿಯವ್ವ, ನಡಿ ನಡಿ ಹೋಗೋಣ.
2: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೇಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕ್ಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೂರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿ

ಇದುವರೆಗೂ ಸಮುದ್ಯತಾ ಶ್ರೋತೃಬಳಗದ ಸದಸ್ಯೆಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
3: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮಾನವನ ಏಳಿಗೆಗೆ ಧರ್ಮವೇ ತಳಹದಿ. ಡಾಕ್ಟರ್ BR ಅಂಬೇಡ್ಕರ್ ಹೀಗೆಂದಿದ್ದಾರೆ, ಧರ್ಮ ನನಗೆ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ವಂಚನೆ ಮತ್ತು ದ್ರೋಹ ನನಗೆ ಬೇಡ. ಧರ್ಮ ಭರವಸೆ ನೀಡಿ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿಸುತ್ತದೆ. ಅಸಮಾನತೆಯನ್ನು ಪುರಸ್ಕರಿಸುವ ಧರ್ಮ ಸ್ವೀಕಾರಾರ್ಹವಲ್ಲ. ಸಾಮಾಜಿಕ ಭದ್ರತೆಗೆ ನೆರವಾಗದ ಧರ್ಮ ಅದು ಧರ್ಮವಲ್ಲ. ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿ ಧರ್ಮದ ಜೀವಾಳ. ದಾಸ್ಯ ಯಾವ ರೂಪದಲ್ಲಿಯೇ ಇರಲಿ, ಅದು ಇರುವಲ್ಲಿ ಧರ್ಮ ಇರಲಾರದು.
8: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ಒಂದೇ ಮಾತು.

ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ, ಇವತ್ತು ಮೇ 12ನೇ ತಾರೀಕು, ವಿಶ್ವ ದಾದಿಯರ ದಿನ ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೆ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮಗೆಲ್ಲರಿಗೂ ಕೇಳಿರ್ಬೋದು. ಶೀಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12ನೇ ತಾರೀಕು May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿಯಿಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆ

0: ಇವರಿಗೆಲ್ಲ ಸೇವೆ ಮಾಡ್ಕೊಂಡಿದ್ರು. ಒಂದು 16ನೇ ವಯಸ್ಸು ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನೋ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಅಂತಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗವರ್ಮೆಂಟ್ ಇಂದ ಟೆಲ್ಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ 38 ಜನ ಹೋದ್ರು. ಹೋಗಿ ನೋಡುವಾಗ ಆಲ್ ವೆರ್ ಇನ್ ವುಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವುಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
1: ಅಂದ್ರೆ ಅವರ ಒಂದು
0: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
1: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ ಅಂದ್ರೆ, ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನ ತಾವು ಹೇಗೆ ಆಚರಿಸ್ತೀರಿ?
0: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ, ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು, ಎಲ್ಲ ಸೇವೆ ಪೇಷಂಟ್ ಅದ್ ಮತ್ತೆ ಮೆತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದಟ್. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ, ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲ್ಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
1: ಅಂದ್ರೆ ಕಲ್ಚರಲ್
0: ಇನ್ವಾಲ್ವ್ಮೆಂಟ್, ಎಸ್,
1: ಆ ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆ ತಗೊಂಡ್ ಬರ್ತೀರಿ ಅಂತ. ಈಗ ಸುಮಂಗಲ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992ರಲ್ಲಿ KMC ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ವರ್ಷಗಳ ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13 ವರ್ಷದಿಂದ
1: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ತಾವು 13 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ, ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ, ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ, ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲೂ ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ನಾನು ಅದನ್ನು ಮುಂದುವರೆಸಿದೆ.
1: ಅಂದ್ರೆ ಸಾಮಾನ್ಯವಾಗಿ PUC ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
2: ಇಲ್ಲ, ನಾನು ನನ್ನ ಸೆಕೆಂಡ್ PUC ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ಗೆ ಜಾಯಿನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013ರಲ್ಲಿ ನನ್ನ ಪೋಸ್ಟ್ BSc ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ STM ಹಾಸ್ಪಿಟಲ್ಗೆ ಬಂದ ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
1: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್.
2: ನರ್ಸಿಂಗ್
1: ಅದನ್ನು ಕೂಡ ತಾವು
2: ಮುಗಿಸಿಕೊಂಡಿದ್ದೀರಿ. ಹೌದು.
1: ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು, ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳ ಅವರು, ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಟುಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
0: ನಿಜ ಹೇಳ್ಬೇಕಂದ್ರೆ, ದರ್ ಇಸ್ ಅ ಸೇಯಿಂಗ್ ಟೆಲ್ಲಿಂಗ್ ದಟ್ ನರ್ಸ್ ಅಂತಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, PCBSE ಮಾಡಿ ಮತ್ತೆ MSCನು ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರ್ ಇಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನೂ ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್, ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್, ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ, ಅದನ್ನ ಮಾತ್ರ ಹೇಳಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದು ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ, ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
1: ನಿಜವಾಗ್ಲೂ ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
0: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
2: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರು ಆಗಿರ್ತಾರೆ.
0: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂದ್ರೆ ಅದು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದು ಏನಂತ ಗೊತ್ತಿಲ್ಲ, ಅದೇ ವರನೋ ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ನ ಹುಡ್ಕೊಂಡು ಬರ್ತಾರೆ. ಸೊ ಹಾಗೆ ಅವರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್. ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಷನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಷನ್ಶಿಪ್ ತುಂಬಾನು ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ, ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್. ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಅಟ್ ದ ಮೋಸ್ಟ್ ಅಂಡ್ ಲಾಸ್ಟ್ ಇಸ್ ಹಾನೆಸ್ಟಿ. ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಇದೇ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್ ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
1: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೆ ಏನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸುವುದಿಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡುದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗೆ ಅದು ಕೆಲಸ ಮಾಡಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡಿಕೊಂಡಿರ್ತೇವೆ.
1: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
1: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯನ್ನೇ ನೋಡಲಿಲ್ಲ, ಮಕ್ಕಳನ್ನ ನೋಡಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
0: ಇವಾಗ ಕೋವಿಡ್ ಮೇನ್

0: ಮೇನಾಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500 to 600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ, ನಾನ್ ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೆರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್, ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಗುಣ ಇವನ್ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ, ನಮ್ಮ ಹತ್ರನೂ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್, ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್ ಆತರ.
1: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ, ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ಅನ್ನು ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನು ನೋಡಿರೋದು, ಆತರ ಇರುತ್ತೆ ಅಂತ ಒಂದು ಘಟನೆ.
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ, ಅದು ಹೆಂಡತಿಯಾಗಿರ್ಬೋದು ಮಕ್ಕಳಾಗಿರ್ಬೋದು, ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
1: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು ಅಂತ ಹೇಳಬೇಕು.
2: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ಇರ್ತಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
0: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳಬೇಕು ಅಂತಂದ್ರೆ, ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದೇ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್, ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಫಾರ್ ಸಿಸರಿಯನ್ ಆಗಿದೆ ಅವರಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್, ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದ್ 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನು ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್,

0: ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಹೊಡಿತಾ ಇದ್ರು ಏನ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಎಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನನ್ನು ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ. ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ಉಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಇದು ಅನಸ್ತೀಶಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು ಐ ವಿ ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ಡ್ ಅ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
1: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮಗೆ ಏನ್ ಅನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡಿಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
0: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
2: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
1: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೇ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
2: ಹೌದು,
1: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ, ಬ್ರಿಡ್ಜ್ ತರ, ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
0: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ, ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಏನು ಮೇ ಬಿ ಹೈಪೋಗ್ಲೈಸಿಮಿ ಹೋಗ್ಬೋದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ, ಅದನ್ನ ನಾವು ಚೆಕ್ ಮಾಡ್ತಾರೆ. ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣನೇ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದು GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ, ಇಂಜೆಕ್ಷನ್ಸ್ ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನೂ ವಿಲ್ ಗೆಟ್ ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ, ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ. ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ಐಸಿಯುಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
1: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವು. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
0: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಯರಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೆ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೆ ಸಿಗುತ್ತೆ ಅಂತಾನೂ ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್, 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ, ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಆದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ, ನಮಗೆಲ್ಲ ನಮ್ಮ ಟೈಮ್ ಇರಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದೇರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ ಇವಾಗ. ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ, UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೈನ್ ದೇರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದೇರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ. ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡಬಹುದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್, ಎಜುಕೇಟ್ ಎಲ್ಲಾನು ಮಾಡ. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟ್ಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
1: ಆಯ್ತು ಸುಮಂಗಲ ಮಂಜುಳಾ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ. ಇಂಥ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
3: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಸಂಚಿಕೆಯಲ್ಲಿ ಕೇಳೋಣ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಹಾಗೂ ಅರ್ಕಲ್ಗುಡು ವಿ ಮಧುಸೂದನ್.
6: ಶಾಂತಕ
7: ಓ ಅಣ್ಣ,
6: ಏನ್ ಮಟ ಮಟ ಬಿಸಿಲಲ್ಲಿ ತಲೆ ಮೇಲೆ ಬೇರೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ?
7: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
6: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.
7: ಒಳ್ಳೇದಾಯ್ತು,
6: ಕೈ ಇರೋದ್ರಿಂದ ತಲೆ ಬದುಕೈತೆ.
7: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
6: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ, ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
7: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗ ಕಿಲ್ವಲ ಬಿಸಿಲಿಗೆ ಹೋಗಕ್ಕೆ.
6: ನೀನು ನೋಡ್ದಾನ ಅಷ್ಟೆಲ್ಲ ಬಡ್ಕತ್ತೀನಿ ನಾನು, ಒಳ್ಳೆ ಡಾಕ್ಟರ್ ನೋಡಿ ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಲ್ಲ.
7: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
6: ನಿನಗೆ ಯಾವ್ದು ಇಷ್ಟ ಆಯ್ತದ ಅರ್ಥಗ?
7: ಏ, ಸರ್ಕಾರಿ ಆಸ್ಪತ್ರೆನೆ ಇನ್ನೇನು?
6: ಅಲ್ಲ, ಸರ್ಕಾರಿ ಆಸ್ಪತ್ರೆನೆ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲಿನಂಗಲ್ಲ ಈಗ, ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆಯ, ಅಯ್ಯೋ ಅದೇನು ಇದು, ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
7: ಏ, ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡೋರು.
6: ಹೌದು, ಮಕ್ಕಳಿಗೆ ಬೇರೆ.
7: ಆಮೇಲೆ ಇನ್ನೊಂದು

0: ಒಂದ ಯೋಜನೆ ತಂದ್ಬಿಟ್ರು. ಅದಕ್ಕೋಸ್ಕರ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
1: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
0: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ
1: ಸಾಕಾಗ್ತದೆ,
0: ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು.
1: ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ
0: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು, ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳಿರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು ಏನು ಅಂತ ಅಂತ ಅಂದ್ರೆ, ಏನಾದ್ರೂ ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡವರೆಲ್ಲವ ಪಾರಿಂಗೆ ಹೋಗ್ಬಿಡೋರು
1: ನಡಿ ನಮ್ಮಂತವ್ರೆಲ್ಲ ಹೋಗೋದ,
0: ಅಲ್ಲಲ್ಲ ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ. ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗು ಸಿಗ್ಬೇಕು ಅಂತ ಹೇಳ್ಬಿಟ್ಟು.
1: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ ತೋರಿಸ್ಕೋಬರ್ಕೈತದ?
0: ಹೇಳ್ತಿದ್ದೀನಿ ಕೇಳು, ನೀನು ಕೇಳದೇ ಇಲ್ವಲ್ಲ ನೀನು. ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
1: ಸಂಸ್ಥೆ,
0: ಅದು ಭಾರಿ ಚೆನ್ನಾಗಿರ್ತದೆ.
1: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
0: ನಿನ್ಗೆ ಕಲಿಯಕ್ ಎಲ್ಲೆಲ್ಲ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರೆಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ಇರ್ತಾರೆ ನೋಡಿ, ಮಿನಿಸ್ಟರ್ಗಳು.
1: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
0: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅದು ನೋಡು. ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಡೆಲ್ಲಿಲ್ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ಟು.
1: ಎಲ್ಲೆಲ್ಲಿ ಮಾಡೋರು ಈಗ?
0: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪಾರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
1: 23
0: ದೇಶದ ವಿವಿಧ ಭಾಗಗಳಲ್ಲಿ.
1: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
0: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದ್ ಬರುವಾಗ ಬರ್ತದೆ.
1: ಈಗ ತಲ್ನೂಗ್ ಎಲ್ಲಿ ಹೋಗ್ಲಿ ನಾನು?
0: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗಿಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲ್ಲೆಲ್ಲ ಇದ್ವಲ್ಲ, ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದೋ ಅವೆಲ್ಲ ಒದ್ದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
1: ಹೊಸ ಹೊಸ ಎಕ್ವಿಪ್ಮೆಂಟ್ ಬರುತ್ತೆ.
0: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾಯ್ತು, ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗ ಒಂಥರ ಏನೋ ಒಂದು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಂಗಾಯ್ತದೆ, ಇಲ್ಲಯ್ಯ ನಮ್ಮ ಕಾರ್ಲತ ಬಂದ ಮಾಡೋರು ಆಸ್ಪತ್ರೆಯ ಏನ್ ಬಂದ್ ಬಂದರಲ್ಲವ ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರ.
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಪ್ರಾಥಮಿಕ ಹಳ್ಳಿಲಿರೋದು
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
0: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ, ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನೂ ಮಾಡಿರೋ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು ಕಾಸು ಕೊಡ್ಬೇಕು ಆತರದ್ದೆಲ್ಲ ಏನಿಲ್ಲ, ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
1: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
0: ಅಲ್ಲ, ನಿನಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ ನೋಡು. ಮೊದ್ಲೆಲ್ಲವ ಒಂದು 30 ಹಾಸಿಗೆ 40-50 ಹಿಂಗಿರ್ತಾ ಇತ್ತು, ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡು ಮೊದ್ಲು ಸರ್ಕಾರಿ ವಲಯದಲ್ಲೇ ತೋರ್ಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆ ಎಲ್ಲ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ? ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸ್ತೀನಿ ಶಾಂತಕ್ಕ, ಆಯ್ತಾ? ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದರ ಅಡಿನಲ್ಲಿ ಶಾಂತಕ್ಕ.
1: ಮತ್ತೆ ಅದು ಫ್ರೀ ಅಲ್ಲಣ,
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀಯೇ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು, ಕಾಯ್ಬೇಕು, ತಾಳ್ಮೆ ಇರಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟೆ ನೋಡ್ತಾರೆ
1: ಅಲ್ಲೆಲ್ಲ ಕ್ಯೂ ನಿಂತು ತೋರ್ಸ್ಕೋ ಬರ್ತಾರೆ. ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ.

0: ಗಂಟೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬಹುದು, ಯಾವ ಅಷ್ಟು ಬರುತ್ತೆ.
1: ವ್ಯವಸ್ಥೆನೂ ಚೆನ್ನಾಗಿದೆ,
0: ಚೆನ್ನಾಗೈತೆ. ಹಂಗಾಗಿ ಅಂತವೆಲ್ಲ
1: ತಗೋ, ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ಕೆ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನೋ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ಲಿ ಬಂದಿನಿ ಅಂತಾನೆ ತಿಳಿತಲ್ಲ, ಹಂಗಾಗಿದೆ.
0: ಈಗ ನೋಡು, ನಿನಗೆ ತಲೆನೋವಿದ್ರೆ ಶಾಂತಕ್ಕ, ತಲೆನೋವು ಶಮನ ಆಗಂತದ್ದ ಒಂದ ಔಷಧಿ ಮಾಡಿದೀನಿ ನಾನು, ಆಯ್ತಾ? ಈ ನಿಂಬೆ ಹುಲ್ಲು ಅಂತ ಬರ್ತದೆ,
1: ನಮ್ಗೆ ಏನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ, ಈ ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡಿರೋ ತಲೆನೋವು. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಅದರ ಜ್ಯೂಸ್ ಮಾಡಿದೀನಿ. ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು,
0: ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತಾರೆ ನೋಡು, ಅದು ತಂದ್ಬಿಟ್ಟು.
1: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ ನಂಗೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಎಲ್ಲಿ ಬರ್ತದೆ?
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲ ಅಣ್ಣ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳಬೇಕಷ್ಟೇ. ಅದಕ್ಕೂ ಪೇಷನ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು,
1: ಎಲ್ಲರಿಗೂ ಸಮಾನವಾದ ಸೌಲಭ್ಯ ಸಿಗಬೇಕು,
0: ಸಿಗಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ, ನಾನು ಮಾಡಿರೋದು ಒಂದೇ, ನೀನು ಲೆಮನ್ ಗ್ರಾಸ್ ಜ್ಯೂಸ್,
1: ಜ್ಯೂಸ್
0: ಅದರವೇ ಸಾವಯವ ಬೆಲ್ಲ ತಂದು ಮಂಡ್ಯದಿಂದವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲೀಷಲ್ಲಿ ಹೇಳ್ಬೇಕಲ್ಲ, ನೀನ್ PhD ಮಾಡಿರೋಲ್ಲ, ಹಂಗೆಲ್ಲ ಇಂಗ್ಲೀಷಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಉಜ್ಜಲ ಇಟ್ಟಿದ್ದೆ, ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ್ಯ
0: ನೋಡನ್ ಬೇಕಾರೆ ನಾಳೆ
1: ಬಿಡಪ್ಪ, ಕೊಟ್ಟೆ ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲ್ಗುಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟುಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು

0: ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ.

0: ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಶು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಇದೀಗ ಮೇಘನಾ ಕುಲಕರ್ಣಿಯವರ ಕಂಠದಲ್ಲಿ ಕೇಳಿ ಯೋಗರಾಜ್ ಭಟ್ ಚಿತ್ರದಿಂದ ಈ ಒಂದು ಗೀತೆಯನ್ನು.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಭರತ್ ಬಿಜೆ ಹಾಡಿರುವ ಯೋಗಿ ದುನಿಯಾ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನು ಇದುವರೆಗೂ ಆಲಿಸಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ವೇಶ್ಯಾವಾಟಿಕೆಯನ್ನು ಕೂಡ ಕವಿ ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ನಾನು ಮೊದಲೇ ಹೇಳಿದಂತೆ ಇದೆಲ್ಲ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ, ಕವಿ ಎಲ್ಲೋ ಒಂದು ದೊಡ್ಡ ಪಟ್ಟಣದಲ್ಲಿ ನೋಡಿದಂತಹ ವೇಶ್ಯಾವಾಟಿಕೆಯನ್ನ ಬಹುಶಃ ವೈಭವೋಪೇತವಾದಂತಹ ಸಮಾಜವಿದೆ ಅಂತಂದ್ರೆ ಅಲ್ಲಿ ಇದೆಲ್ಲ ಒಂದು ವಿಶೇಷವಾದಂತಹ ವಿಚಾರವಿರೋಲ್ಲ, ಇಲ್ಲಿ ಇದೆಲ್ಲ ಇರಬಹುದು ಅಂತ ಹೇಳಿ ಕವಿ ಕಲ್ಪನೆ ಮಾಡಿಬಿಟ್ಟು ಒಂದು ಗಣಿಕಾ ಸಮಾಜವನ್ನ ವರ್ಣನೆ ಮಾಡಿದ್ದಾನೆ. ಹೀಗೆ ಭೀಮ ಅದೆಲ್ಲವನ್ನು ನೋಡಿ ಕೃಷ್ಣನ ಅರಮನೆಯ ಮುಂದಕ್ಕೆ ಬಂದಿದ್ದಾನೆ.

0: ರಾಜಗೇಗದ ಸಮೀಪದೆಡೆಯಂ ಕಂಡನು.
1: ಹೀಗೆ ಭೀಮ ಬರ್ತಾ ಅಲ್ಲಿ ಕೃಷ್ಣನ ಅರಮನೆಯ ಮುಂದೆ ಬಂದಿದ್ದಾನೆ. ಅಲ್ಲಿ ಅನೇಕ ದೇಶಗಳಿಂದ ಜನಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೃಷ್ಣನ ಕೀರ್ತಿಯನ್ನ ಕೇಳಿಬಿಟ್ಟು ಕೃಷ್ಣನ ಬಳಿಗೆ ಬಂದು ನಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿದರೆ, ನಮ್ಮ ಒಂದು ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡಿದರೆ ನಮಗೆ ಇಷ್ಟಾರ್ಥ ನಮಗಾಗತ್ತೆ, ನಮಗೇನಾದ್ರೂ ಕೃಷ್ಣನಿಂದ ಒಂದು ಅನುಗ್ರಹ ಪ್ರಾಪ್ತಿಯಾಗತ್ತೆ, ಕಾಣಿಕೆ ಸಿಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯಾವಿನೋದಮಂ ತೋರಿಸುವ ಸಂತಸದಳು ಐತಂದು ನೆರೆದಿರ್ದ ಕೋವಿದರ ತಿಂತಿನಿಯ ರಾಜಿ ರಾಜೀಪ ಅಂತ ಹೇಳ್ತಾ ಇದ್ದಾನೆ. ಹೀಗೆ ವಿದ್ಯಾವಿನೋದವನ್ನು ಸೋರಿಸೋದಕ್ಕೆ ಸಂತೋಷದಿಂದ ಬಂದಂತಹ ಮಹಾಮಹಾ ಕವಿಗಳ ಒಂದು ಸಮೂಹವನ್ನು ಕೂಡ ಆ ರಾಜಗೇಹದ ಸಮೀಪದ ಎಡೆಯಂ ಕಂಡನು. ಆ ರಾಜಗೃಹದ ಸಮೀಪದಲ್ಲಿ ಅಲ್ಲಿ ಕಾಣ್ತಾ ಇದ್ದಾನೆ ಭೀಮಸೇನ.

0: ಟಗರು ವೆಣಗಿಸುವ, ಟಗರು ಕಾಳಗವನ್ನು ಮಾಡಿಸ್ತಾ ಇದ್ರಂತೆ. ಅದೇ ರೀತಿ ಸಿಪಿಲೆ ಗಚ್ಚಿಸುವ ಅಂತ ಹಾವು ಮುಂಗುಸಿಗಳ ಆಟ ಆಡವನ್ನು ಮಾಡಿಸ್ಬಿಟ್ಟು ಒಂದೊಂದೊಂದು ಕಚ್ಚಿಸ್ತಾ ಇದ್ರು. ಕೋಳಿ ಕಾಳಗವ ಕಾದಿಸುವ, ಕೋಳಿ ಹುಂಜಗಳ ಪರಸ್ಪರ ಕಾದಾಟವನ್ನು ಮಾಡಿಸ್ತಾ ಇದ್ರು. ಮತ್ತೆ ಆನೆ ಮೇಲೆ ಸವಾರಿ ಮಾಡಿಸೋದು, ಕುದುರೆ ಮೇಲೆ ಹತ್ತಿಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಪಗಡೆ ಆಟ ಆಡೋರು, ಜೂಜ್ ಆಟ ಆಡೋರು, ಹೀಗೆ ಅನೇಕ ವಿಧವಾಗಿ ಅಲ್ಲೆಲ್ಲ ಇದ್ರು. ಅದನ್ನ ಒಡ್ಡಿ ನಲಿಯುವ ಬಗೆ ಬಗೆಯ ರಾಜಪುತ್ರರ ಅಂತ. ಅಲ್ಲಿ ಪಟ್ಟಣದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಿಸ್ತಾರಂತಹ ಜನಗಳು ನಿಂತಿರೋದಿಲ್ಲ. ಜೂಜಿನ ವ್ಯಸನದವರು, ಆಟ ಆಡೋರು, ಐಷಾರಾಮಿ ಜೀವನ ನಡೆಸೋರು ಅಂತ ಅನೇಕ ರಾಜಪುತ್ರರು ತಮ್ಮ ಮೈಗೆ ಏನು ವಿಲೇಪನವನ್ನ ಹಾಕೊಂಡಿದ್ರು, ಅದರಿಂದ ಅದ ವಿಲೇಪನಗಳೆಲ್ಲ ಬೆವರಿಂದ ನೆಲಕ್ಕೆ ಬಿದ್ದಾಗ ಅದರ ಪರಿಮಳ ಆ ಧೂಳಲ್ಲೆಲ್ಲ ಹರಡಿಬಿಟ್ಟಿದೆ. ಆನೆಗಳಿಗೆ ಒಂಥರ ಉತ್ಸಾಹದಿಂದ ಆ ಸೊಕ್ಕಾನೆಗಳು ಆ ಧೂಳನ್ನೆಲ್ಲ ಮೈ ಮೇಲೆ ಚಲ್ಲಲ್ಕೊಳ್ತಾ ಇದ್ದುಬಿಟ್ಟು ಆ ಜಾಗವೇ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಅಂಥ ಒಂದು ದ್ವಾರಕಾ ನಗರದ ಕೃಷ್ಣನ ಅರಮನೆಗೆ ಸಮೀಪಕ್ಕೆ ಬಂದಿದ್ದಾನೆ. ಬಂದಾಗ ಆ ಕೃಷ್ಣನ ಅರಮನೆಯನ್ನು ನೋಡ್ತಾ ಭೀಮನಿಗೆ ಅನ್ನಿಸ್ತಾ ಇದೆ, ಕ್ಷೀರ ಸಾಗರದಿಂದ ಅಚ್ಚುತ ದ್ವಾರಕೆಗೆ ಬಂದ ಮೇಲೆ ಕ್ಷೀರ ಸಾಗರವೂ ಕೂಡ ತಮಸ್ತ ರತ್ನಭೂಷಣಗಳ ಜೊತೆಯಲ್ಲಿ ಅರಮನೆಗೆ ಬಂದಿದೆ ಕಾಣುತ್ತೆ.
1: ತನ್ನೊಳಿರ್ದಚ್ಚು

ಭೀಮನಿಗೆ ಆ ಕೃಷ್ಣನ ಅರಮನೆಯನ್ನು ನೋಡಿದ್ರೆ ವಿಪುಲ ಪುಲಕೋತ್ಸವಂ ಪೊಣ್ಮಲು ಅಂತ ರೋಮಾಂಚನವಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವನು ರಥದಿಂದ ಇಳಿದುಬಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಅವನಿಗೆ ಆ ಕೃಷ್ಣನ ದ್ವಾರಕೆಗೆ ಬಂದಾಗ ಅವನಿಗೆ ಅನ್ನಿಸ್ತಾ ಇದೆ, ಕ್ಷೀರಸಾಗರ ಶಾಹಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ಬಹುಶಃ ಅವನಿಗಿಂತ ಮುಂಚೆಯೇ ಆ ಕ್ಷೀರ ಸಾಗರ ದೇವತೆ ತಾನೇ ಬಂದ್ಬಿಟ್ಟು ಆ ಮಣಿಸೌಧಗಳ ರೂಪದಿಂದ ಇಲ್ಲಿ ಕಂಗೊಳಿಸ್ತಾ ಇದೆ ಅಂತ ಕಾಣುತ್ತೆ. ಈ ರಾಜಗೃಹ ಆ ಕ್ಷೀರ ಸಮುದ್ರದಂತೆ ಅತ್ಯಂತ ಒಂದು ಶೋಭಾಯಮಾನವಾಗಿ ಕಾಣ್ತಾ ಇದೆ. ಅಂತಹ ಕೃಷ್ಣನ ಅರಮನೆಯನ್ನ ನೋಡಿಬಿಟ್ಟು ರಥದಿಂದ ಎಳೆದು ಆ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಮೈಯಲ್ಲೆಲ್ಲ ಆನಂದವಾಗ್ತಾ ಇದೆ. ಅವನು ಯೋಚಿಸ್ತಾ ಇದ್ದಾನೆ, ಅಲ್ಲ ಆ ಮಹಾವಿಷ್ಣುವಿಗೆ ಈ ದ್ವಾರಕಾಧೀಶನಾಗುವಂತಹ ಯೋಗ ಇದೇನಪ್ಪ, ಇದು ಇವನ ಒಂದು ಲೀಲೆ ಅಂತಂದ್ರೆ ಅಂತ ಹೇಳ್ಬಿಟ್ಟು ಆ ಲೀಲೆಯನ್ನ ಬಣ್ಣಿಸ್ತಾ ಇದ್ದಾನೆ.

ಕೃಷ್ಣ ಮಾರನೆಂ ಪಡೆದ ಚೆಲ್ವು, ಮನ್ಮಥನನ್ನೇ ಪುತ್ರನಾಗಿ ಪಡೆದಿದ್ದಾನೆ, ಆದರೂ ಅವನಿಗೆ ಸಮಾಧಾನ ಆಗಲಿಲ್ಲ. ಇಂದ್ರಿಯನು ಆಳದ ಸಿರಿ, ಮಹಾಲಕ್ಷ್ಮಿಯ ಯಜಮಾನನಾಗಿದ್ದಾನೆ, ಆದರೂ ಸಾಕಾಗಲಿಲ್ಲ. ಬ್ರಹ್ಮನೇ ಮೊದಲಾದಂಥ ಎಲ್ಲ ದೇವತೆಗಳಿಗೂ ರಕ್ಷಕನಾಗಿದ್ದಾನೆ, ಇಷ್ಟು ಔದಾರ್ಯ ಸಾಕಾಗಲಿಲ್ಲ ಅವನಿಗೆ. ಈ ರೀತಿ ಒಂದು ಸಲ ಭೂಮಿಯಲ್ಲಿ ನಾನು ರಾಜನಾಗಿ, ರಾಜ ಅಂತಂದರೆ ಕೃಷ್ಣ ಸಾಕ್ಷಾತ್ ರಾಜನಲ್ಲ, ಆದರೆ ಕೃಷ್ಣನ ಒಂದು ಅಧೀನದಲ್ಲೇ ದ್ವಾರಕಾ ಇದ್ದು, ಆದ್ದರಿಂದ ಭೂಪಾಲಕರ ಭಾಗ್ಯಮಂ ತಳೆದನು, ರಾಜನ ಒಂದು ವೈಭವವನ್ನು ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಬಂದಿದ್ದಾನೆ. ಇದರ ಒಂದು ವೈಶಿಷ್ಟ್ಯವನ್ನು ಹೇಳೋದಕ್ಕೆ ನನ್ನ ಬಾಯಿಂದ ಮಾತುಗಳು ಹೇಗೆ ಬರುತ್ತಪ್ಪ, ಎಂಥ ಒಂದು ವೈಶಿಷ್ಟ್ಯ ಕೃಷ್ಣನ ಒಂದು ಲೀಲೆ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಅರಮನೆಯ ಆ ಕಾಂತಿ ಭೀಮನಿಗೆ ವರ್ಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ.

0: ಕೃಷ್ಣನ ಅರಮನೆಯ ಮುಂದೆ ಪಾರಿಜಾತದ ಹೂವಿನ ಪರಿಮಳ ಬರ್ತಾ ಇದೆ, ಅದೆಲ್ಲ ಆಕಾಶವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಮಾಲೆ, ಹೂವಿನ ಮಾಲೆಗೋಸ್ಕರವಾಗಿ, ಆ ಒಂದು ಹೂವಿನ ವಾಸನೆಗೋಸ್ಕರವಾಗಿ ದುಂಬಿಗಳ ಸಾಲೆ ಕಟ್ಟಿದ್ಬಿಟ್ಟಿದೆ. ಮತ್ತೆ ಕೃಷ್ಣನ ಅರಮನೆಯ ಆ ನೀಲಮಣಿಯ ಆ ಒಂದು ವಿಶೇಷವಾದಂತಹ ಕಾಂತಿಯೂ ಕೂಡ ಹರಡಿಬಿಟ್ಟಿದೆ. ತನ್ನ ಪರಿವಾರವನ್ನೆಲ್ಲ ಆ ಬಾಗಿಲ ಹತ್ರ ನಿಲ್ಲಿಸ್ಬಿಟ್ಟು ತಾನೊಬ್ಬನೇ ಒಳಕ್ ಹೋಗಿದ್ದಾನೆ. ಏಂ ಸಲುಗೆಯೋ ಮುರಾರಿ ಎಡೆಯೋಳ್, ಅಲ್ಲ ಕೃಷ್ಣನ ಮನೆಯಲ್ಲಿ ಈ ಪಾಂಡವರಿಗೆ ಏನು ಸಲಿಗೆಯಪ್ಪ? ಆ ದ್ವಾರಕಾಧೀಶನ ಅರಮನೆಗೆ ಭೀಮ ಯಾರೂ ತಡೆಯದೆ ನೇರವಾಗಿ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ.
1: ಜನಪಕ್ಕೆ

0: ಭೀಮ ನೇರವಾಗಿ ಹನುಮನೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಭೋಜನ ಸಮಯ. ಆ ಭೋಜನ ಶಾಲೆಯಲ್ಲಿ ಕನಕ ಭಾಜನ ಚಿನ್ನದ ತಟ್ಟೆಯನ್ನೇ ಹಾಕಿಬಿಟ್ಟಿದ್ದಾರೆ. ಆ ರತ್ನಗಳ ಸಾಲುಗಳಲ್ಲಿ ಇಟ್ಟುಬಿಟ್ಟು ಅದರ ಬೆಳಕಿನಲ್ಲಿ ಭೋಜನ ಶಾಲೆಗೆ ಕೃಷ್ಣನನ್ನು ಕರೆಸಿದ್ದಾರೆ. ಬಂಧು ಬಾಂಧವರೆಲ್ಲ ಕೂತ್ಕೊಂಡಿದ್ದಾರೆ. ದಿವ್ಯಾಸನದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾಗ ಕೃಷ್ಣನ ತಾಯಿಯರಾದಂತಹ ಯಶೋದೆ ದೇವಕಿಯರೇ ಅವನಿಗೆ ಬಡಿಸೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ ಮಹಿಷಿಯರು ಕೂಡ ಚಾಮರ ಬೀಸಣಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕೃಷ್ಣನ ಅಕ್ಕಪಕ್ಕದಲ್ಲಿ ಆ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಅಲ್ಲಿ ಊಟ ಮಾಡೋರಿಗೆಲ್ಲ ಅವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುರಂಜನ ಕಥಾಲಾಪ ರಸದಿಂ, ಊಟ ಮಾಡಬೇಕಾದ್ರೆ ಷಡ್ರಸಾನ್ನೋಪೇತವಾದಂತಹ ಭೋಜನವನ್ನು ಮಾಡ್ತಾ ಇದ್ದಾನೆ. ಅದರ ಒಂದು ರುಚಿಯಾದರೆ ಸುರಂಜನ ಕಥಾಲಾಪರಸ, ಒಳ್ಳೆಯ ಪುರಾಣ ಶ್ರವಣಾದಿಗಳನ್ನೆಲ್ಲ ಒಳ್ಳೆಯ ಇತಿಹಾಸದ ಕಥೆಯನ್ನು ಹೇಳ್ತಾ ಆ ರಸವು ಭೋಜನ ಕಾಲದಲ್ಲಿ ಸೇರಿದೆ. ವಿಶೇಷವಾದಂಥ ಆ ಭೋಜನದ ಒಂದು ಸಮಯದಲ್ಲಿ ಕೃಷ್ಣ ಕೂತ್ಕೊಂಡು ಬಿಟ್ಟಿದ್ದಾನೆ. ಏನೇನು ಆ ಭೋಜನ ಶಾಲೆಯಲ್ಲಿ ಊಟಕ್ಕೆ ಏನೇನು ಭಕ್ಷ್ಯಗಳನ್ನು ಮಾಡಿದ್ರು ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಯ ಭಾಷೆಯಲ್ಲಿ ನಮ್ಮ ಕರ್ನಾಟಕದ ಪಕ್ಕ ಹಳ್ಳಿಗಳಲ್ಲಿ ಮಾಡುವಂತಹ ಯಾವ ಒಂದು ಆ ಭೋಜನದ ವ್ಯವಸ್ಥೆ ಇದೆ ಅದನ್ನ ಬಹಳ ಚೆನ್ನಾಗಿ ಕವಿ ಹೇಳ್ತಾ ಇದೆ. ಇದು ನಮ್ಮ ಕೃಷ್ಣನಿಗೆ ಇಷ್ಟವಾಗುವಂತಹ ಊಟ ಅಂತ.
1: ಎಸವ ಪೊಂಬರಿವಾಣ ಮಿಸು ನಿವಟ್ಟಲ್ಗಳು ಮಿಸು ಪಶಾಲ್ಯೋದನಂ ಸೂಪ ಘೃತ ಭಕ್ಷ್ಯ ಪಾಯಸ ಪರಡಿ ಮಧು ಶರ್ಕರಾಮಿಷ ಪಳಿದ್ಯ ಸೀಕರಣೆ ಶಾಕತಣಿವಣ್ಗಳ ರಸ ರಸಾಯ

ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಒಳ್ಳೆ ಶಾಲ್ಯೋಧನ ನಮ್ಮ ಕರ್ನಾಟಕದ ಆ ಸಣ್ಣಕ್ಕಿಯ ಅನ್ನವನ್ನು ಮಾಡಿದ್ದಾರೆ. ಸೂಪ, ತೊವ್ವೆ, ತುಪ್ಪ, ಭಕ್ಷ್ಯ ಭಾಜ್ಯಗಳು, ಪಾಯಸ, ಮಧುರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಭಕ್ಷ್ಯಗಳು, ಸೀಕರಣೆ, ಅನೇಕ ವಿಧವಾದಂತಹ ಪಲ್ಯಗಳು, ಹಣ್ಣಿನ ರಸಾಯನಗಳು, ಸಾರುಗಳು, ಉಪ್ಪುಗಾಯಿ, ಬಾಳುಕ. ಕವಿ ಹೇಳ್ತಾ ಇದ್ದಾನೆ, ಉಪ್ಪಿನಕಾಯಿಯೂ ಮಾಡಿದ್ರು, ಬಾಳುಕ ಮಾಡಿದ್ರು, ಮತ್ತೆ ವಿಶೇಷವಾದಂಥ ಚಟ್ನಿ ಪುಡಿ, ಮೆಂತ್ಯದಿಟ್ಟು ಎಲ್ಲ ಮಾಡಿದ್ರು, ಹಾಲು ಮೊಸರುಗಳಿಂದ ವಿಶೇಷವಾದಂಥ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ಯಶೋದೆ ಮತ್ತು ದೇವಿಕೆಯರೇ ಕೃಷ್ಣನಿಗೆ ಬಡಿಸ್ತಾ ಇದ್ದಾರೆ.

0: ಸಮುದ್ರ ಮಥನ ಮಾಡಿದಾಗ ಗುಟ್ಟಾಗಿ ದೇವತೆಗಳಿಗೆ ಸಾಕ್ಷಾತ್ ಅಮೃತವನ್ನೇ ಉಣಿಸಿದಂತಹ ನಿತ್ಯ ತೃಪ್ತ ಇವನು. ಅಷ್ಟೇ ಅಲ್ಲ, ಎಲ್ಲ ಯಜ್ಞಗಳ ಆವಿರ್ಭಾಗವನ್ನು ಕೂಡ ಅಗ್ನಿಯ ಮೂಲಕ ಸ್ವೀಕರಿಸಿಬಿಟ್ಟು ಅವರವರಿಗೆ ಫಲವನ್ನು ಕೊಡೋನೇ ಹೊರತು ಇವನು ಯಾವುದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ, ನಿತ್ಯ ತೃಪ್ತ. ಆದರೂ ಕೂಡ ಈ ಪರಮಾತ್ಮನಾದಂತಹ ಶ್ರೀಕೃಷ್ಣ ಕ್ಲಿಪ್ತಮೆನಿಸುವ ರಾಜ್ಯಭೋಗದೊಳ್ಳಂಥ ಪರಿಪೂರ್ಣವಾದಂತಹ ರಾಜಭೋಜ್ಯದಲ್ಲಿ ಇವನು ಒಂದೂ ಕೂಡ ಆವುದಂ ಲುಪ್ತಮಾಗದವಲು ಅಂತ ಒಂದೇ ಒಂದು ಅಡುಗೆಗೂ ಕೂಡ ಯಾವುದೋ ನಂಚ್ಕೊಳ್ಳೋದಕ್ಕೆ ಯಾವುದು ಕಮ್ಮಿ ಇಲ್ಲ ಅಂತ ಆಗಬೇಕು. ಅಯ್ಯೋ, ಈ ಒಂದು ಮಜ್ಜಿಗೆ ಹುಳಿಗೆ ಹಪ್ಪಳ ಬೇಕಾಗಿತ್ತು, ಈ ಮೊಸರನ್ನಕ್ಕೆ ಬಾಳ್ಕದ ಮೆಣಸಿನಕಾಯಿ ಬೇಕಾಗಿತ್ತು, ಇದಕ್ಕೆ ಸಾರು ಬೇಕಾಗಿತ್ತು ಅಂತ ಯಾರು ಹೇಳೋ ಹಾಗಿಲ್ಲ. ಎಲ್ಲವೂ ಕೂಡ ಕೊಡಮೆಯಾಗದಂತೆ ಅವನು ಆ ಲೋಲುಪತೆಯಿಂದ ಊಟ ಮಾಡ್ತಾ ಇದ್ದಾನಲ್ಲ, ಇದು ಪರಮಾತ್ಮನ ಮನುಷ್ಯ ಲೀಲೆಗೆ ಇದು ನಿಜವಾದ ಅರ್ಥವನ್ನು ಕೊಡದೆ. ಪರಮಾತ್ಮ ಮನುಷ್ಯನಾಗಿ ಬಂದಾಗ ಮನುಷ್ಯರು ಸಂತೋಷವಾಗಿ ಯಾವ ರೀತಿ ಇರಬೇಕು ಆ ರೀತಿ ತಾನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಡಿಗೆ ಮನೆಯಲ್ಲಿ ಅಷ್ಟ ಮಹಿಷಿಯರು ಭೋಜನ ಶಾಲೆಯಲ್ಲಿ ಅವರೂ ಕೂಡ ಸೇವಕಿಯರಾಗಿ ಭೋಜನದ ಉಸ್ತುವಾರಿಯನ್ನು ವಹಿಸಿಕೊಂಡ್ಬಿಟ್ಟು ಅಲ್ಲಿದ್ರು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.
1: ಹಾರನು ಪುರ ಕಂಕಣಾದಿ ಭೂಷಣ

ನಗನಗ್ತಾ ಇದ್ರೆ ಊಟ ಮಾಡೋರಿಗೂ ಉತ್ಸಾಹ ಬರುತ್ತೆ. ಹಾಗೆ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಹಾರ ನೂಪುರ ಕಂಕಣ ಇತ್ಯಾದಿ ಭೂಷಣಗಳ ಆ ಝಣ ಝಣತ್ಕಾರ ಬರ್ತಾ ಇದೆ. ಅಷ್ಟ ಮಹಿಷಿಯರು ನಡೀತಾ ಇದ್ರೆ ಅವರು ಸ್ವತಃ ಲೋಕೋತ್ತರ ಸುಂದರಿಯರು, ಮತ್ತೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಸಿರಿಮೊಗಕ್ಕೆ ಒಲಿವ ಕಂಗಳ ಅಂತ ಆ ಮುಖದಲ್ಲಿ ನಗೆ ಇದೆ, ಸುಂದರವಾದಂತಹ ಕಣ್ಣುಗಳು ನಗನಗ್ತಾ ಬಡಿಸ್ತಾ ಇದ್ದಾರೆ, ರುಚಿರ ದಂತ ಪಂಕ್ತಿಗಳ ಅವರ ಸುಂದರವಾದಂತಹ ಹಲ್ಲುಗಳು ಕಾಣ್ತಾ ಇದೆ, ಶೃಂಗಾರ ಸರಸೋಕ್ತಿಗಳ ಊಟ ಮಾಡಬೇಕಾದ್ರೆ ತಮಾಷೆಯಾಗಿ ಮಾತಾಡ್ತಾ ವಿನೋದವಾಗಿ ಅಷ್ಟ ಮಹಿಷಿಯರೇ ಉಸ್ತುವಾರಿಯನ್ನು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಕೈಯಲ್ಲಿ ಚಾಮರ ವ್ಯಜನಾದಿಗಳನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಒಂದು ಅಡುಗೆ ಮನೆಯಲ್ಲಿ ಊಟ ಮಾಡೋರಿಗೆ ವಿಶೇಷವಾದಂತಹ ಒಂದು ಕಳೆಯನ್ನು ಅಷ್ಟಮಹಿಯರು ತಂದುಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸತ್ಯಭಾಮೆ ನಗುತ್ತಾ ತನ್ನ ಸವತಿಯರ ಹತ್ರ ಹೇಳ್ತಾ ಇದ್ದಾಳೆ,

0: ಅಲ್ಲ, ಗೋಕುಲದಲ್ಲಿದ್ದಾಗ ಮನೆ ಮನೆಗೂ ಹೋಗ್ಬಿಟ್ಟು ಕಳ್ಳತನದಿಂದ ಬೆಣ್ಣೆಯನ್ನು, ಹಾಲನ್ನು, ಹಾಲಿನ ಕೆನೆಗಳನ್ನು ಸ್ವೀಕಾರ ಮಾಡ್ತಾ ಗೋಪಾಲಕರ ಜೊತೆಯಲ್ಲಿದ್ದು ಅವರ ಕಲ್ಲಿನ ಪಾತ್ರೆಗಳು, ಯಾಕೆ ಅಂತಂದ್ರೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಎಲ್ಲರೂ ಕೂಡ ಆ ಕಲ್ಲಿನ ಪಾತ್ರೆಗಳನ್ನೇ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮುದ್ದೆಯನ್ನು ಮಾಡ್ಕೊಂಡ್ಬಿಟ್ಟು ತಿಂತಾ ಇದ್ರು. ಹಾಗೆ ಆ ಮುದ್ದೆಯನ್ನು ತಿಂದ್ಬಿಟ್ಟು ಹಳ್ಳಿಗಳಲ್ಲಿ ಇದ್ದಂಥ ಅವನು ಹಳ್ಳಿಯನ್ನು ಬಿಟ್ಟು ಬಂದ, ಪಾಂಡವರ ಜೊತೆ ಸೇರ್ಕೊಂಡ್ಬಿಟ್ಟ, ರಾಜಭಾಗ್ಯ ಬಂದ್ಬಿಡ್ತು, ರಾಜಭೋಗ್ಯ ಬಂದ್ಬಿಡ್ತು. ಈಗ ಏನಾಗಿದೆ ಅಂತಂದ್ರೆ ಅವನನ್ನ ಪಡೆದವರು ಮತ್ತೆ ಸಾಕಿದವರು ಇಬ್ರು ಕೂಡ ಮುದ್ದು ಮಾಡಿ ಬಡಿಸ್ತಾ ಇದ್ದಾರೆ. ಇದೇನಪ್ಪ ಆಶ್ಚರ್ಯ ಇದು, ಇವನು ಯೋಗ ನೋಡು, ಅಲ್ಲೆಲ್ಲೋ ಇದ್ದವನಿಗೆ ಇಂತಹ ಒಂದು ರಾಜಭೋಗ್ಯ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಸತ್ಯಭಾಮೆ ಕೃಷ್ಣನನ್ನ ಹಾಸ್ಯ ಮಾಡ್ತಾಳೆ. ಕೃಷ್ಣನ ಭಾಗ್ಯವೇನು ಅಂತಂದ್ರೆ, ನೋಡಿ ಸ್ವಾಮಿ, ಪಡೆದಿತ್ತುಂಡ್ಯೋ ದುಡಿದಿತ್ತುಂಡ್ಯೋ ಅಂತ, ಇವನ ಭಾಗ್ಯ ನೋಡಿ ಹೇಗಿದ್ದವನು ಹೇಗಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸತ್ಯಭಾಮೆ ನಗತಾ ಹೇಳೋಣ. ದೇವಕಿಗೆ ಸಿಟ್ಟು ಬಂದ್ಬಿಡ್ತು, ದೇವಕಿ ಅವಳನ್ನ ಗದರಿಸ್ತಾ ಇದ್ದಾಳೆ.
1: ಬರಿದೆಗಳ ಹದಿರು

ಅಲ್ಲ, ನಮ್ಮ ಮುಂದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ, ನಾವಿಲ್ಲೇ ಇದೀವಲ್ಲ, ನಿನಗೇನಾಗಿದೆ ಇವನ ಬಗ್ಗೆ ನಿನಗೆ ಗೊತ್ತಾ? ಎನ್ನ ಬಂಧನಂ ಈತನು ಉದಯಿಸಲ್ ಪರಿದುದು. ನಾವು ಕಂಸನ ಬಂಧನದಲ್ಲಿದ್ವಿ, ಇವನ ಜನ್ಮವಾದ ಕೂಡಲೇ ಕಂಸ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ. ಅಲ್ಲಮ್ಮ, ಇವನು ಜಗದ್ಗುರು, ಇಂದ್ರಾದಿ ದೇವತೆಗಳನ್ನು ಕೂಡ ಇವನು ಕಾಪಾಡೋನು, ಮಾನವ ಅಂತ ಹೇಳ್ಬಿಟ್ಟು ಇವನನ್ನು ಹೀಗಳಿಸ್ತೀಯಾ? ಈ ರೀತಿ ಮಾತಾಡೋದು ಸರಿನಾ? ಸುಮ್ಮನಿರೋ, ನೀನು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಆ ಸತ್ಯಭಾಮೆಯನ್ನು ದೇವಕಿ ಗದರಿಸಿದ್ಲಂತೆ. ಗದರಿಸಿದ ಕೂಡಲೇ ಆ ಸತ್ಯಭಾಮೆ ಏನು ಸಾಮಾನ್ಯಳೆ, ಅವಳು ಕೃಷ್ಣನ ಪತ್ನಿ, ಅವಳು ತನ್ನ ವರಸೆಯಲ್ಲೇ ಹೇಳ್ತಾ ಇದ್ದಾಳೆ,

ಆ ಸತ್ಯಭಾಮೆ ನಗತ ಹೇಳಿದಂತೆ, ಅಮ್ಮ ನಿಮ್ಮ ಬಂಧನವನ್ನೇ ಬಿಡಿಸ್ತಾ ಅಂತ ಹೇಳ್ತೀರಲ್ಲ, ಇವರಿಗೆ ನಮ್ಮ ಅಷ್ಟಮಹಿಷಿಯರ ಜೊತೆಲಿ ಯಾತಕ್ಕೆ ಈ ರೀತಿ ಬಂಧನ ಆಯ್ತು, ಸಂಸಾರ ಬಂಧನವಾಯ್ತು, ದೇವತೆಗಳನ್ನೇ ಕಾಪಾಡ್ತಾನೆ ಅಂತ ಅಂತೀರಿ, ಅರ್ಜುನನ ರಥದ ಮುಂದೆ ಸಾರಥ್ಯ ಮಾಡುವಂತ ಹಣೆ ಬರ ಇವರಿಗೆ ಯಾಕೆ ಬಂತು, ಆ ಕುಬ್ಜೆಗೆ ಒಲದು ಬಿಟ್ಟು ಕುಬ್ಜೆಯ ಭಾಷೆಗೆ ಸಿಕ್ಬಿಟ್ರು ಇವರು. ನೀವೇನ್ ಹೇಳ್ತೀರಿ, ಇವನನ್ ಜಗದ್ಗುರು ಅಂತೀರಿ. ಜಗದ್ಗುರು ಅಂದ್ರೆ ಈ ಜಗತ್ತಲ್ಲಿ ನೀವು ಇದೀರೋ, ನಿಮ್ಮನ್ ಬಿಟ್ಟು ಜಗತ್ತೋ, ನೀವು ಈ ಜಗದೊಳಗೆ ಇಹಿರಿ ಅಂತಂದ್ಮೇಲೆ ಇವ್ರು ನಿಮಗೂ ಗುರುನಾ, ಅಮ್ಮನಿಗೂ ಗುರುನಾ, ಇವರು ಲೋಕದಲ್ಲಿ ತಾಯಿಯನ್ನು ಗುರು ಅಂತಾರೆ, ಮಾತೃ ದೇವೋಭವ ಪಿತೃದೇವೋಭವ ಅಂತಾರೆ, ನಿಮಗೂ ಗುರುನಾ ಇವರು, ನಿಮಗೂ ದೊಡ್ಡವರ, ಏನಮ್ಮ ನೀವು ಹೇಳ್ತಾ ಇದ್ದೀರಿ, ನೀವು ನಮ್ಮನ್ನ ಹೆದರಿಸ್ಬಿಡ್ತೀರಿ, ಹೇ ನನ್ ಮಗನ್ ಬಗ್ಗೆ ಮಾತಾಡ್ಬೇಡ ನಮ್ ಮುಂದೆ ಅಂತ ಹೆದರಿಸ್ಬೇಡಿ, ಮೆಲ್ಲ ಕೇಳಿ, ಈಗ ಇವನ ಜಗದ್ಗುರು ಅಂದ್ರೆ ನಿಮಗೂ ಗುರುನು ಅಲ್ವೋ, ಇದೆಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಬೇಕು ಅಂತ ಹೇಳಿ ಸತ್ಯಭಾಮೆ ನಗತಾ ಆ ಕಟಕಿ ಮಾತಾಡಿದ ಕೂಡಲೇ ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಗೆ ಬೇಕಾಗಿರೋದು ಏನು ಅಂದ್ರೆ ಕೃಷ್ಣನ ಬಗ್ಗೆ ಅವನ ಅಭಿಮಾನಿಗಳು ಭಕ್ತರು ಆಡುವಂತ ಮಾತನ್ನ ನಾವು ಕೇಳಬೇಕೇ ಹೊರತು ಕೃಷ್ಣನ ಮಾತು ಬೇಕಾಗಿಲ್ಲ, ನಮಗೆ ಕೃಷ್ಣ ಅಂತಾನೆ ನಮಗೆ ಸರ್ವಸ್ವ, ಆದ್ದರಿಂದ ಕೃಷ್ಣನ ಹತ್ರ ಮಾತಾಡಿಸ್ಬೇಕಾಗಿಲ್ಲ ಕವಿ. ಅದಕ್ಕೋಸ್ಕರವಾಗಿ ಕವಿ ಬಹಳ ಚೆನ್ನಾಗಿ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ಸತ್ಯಭಾಮೆ ನುಡಿದಿದ್ದಕ್ಕೆ ಕೃಷ್ಣ ಉತ್ತರ ಹೇಳಬೇಕು ಅಂತ ಮಾಡ್ಕೊಂಡ, ಅಟ್ಟತಿ ಭೀಮ ಬಂದ್ಬಿಟ್ಟ ಅಂತ ಇದ್ದಾನೆ.

0: ಇಲ್ಲೇ ಸತ್ಯಭಾಮೆಯ ಮಾತಿಗೆ ಉತ್ತರ ಕೊಡಬೇಕು ಅಂತ ನಗತಾ ನಗತಾ ಹೊರಟ. ಹೊರಟ ಅಂದ ಕೂಡ್ಲೇ ಆಳುಗಳು ಬಂದ್ರು, ಭೃತ್ಯರು ಬಂದ್ರು. ಸ್ವಾಮಿ, ಭೀಮಸೇನ ಬಂದಿದ್ದಾನೆ, ನಿಮ್ಮನ್ನು ಕಾಣೋದಕ್ಕೋಸ್ಕರ ಬಂದಿದ್ದಾನೆ ಅಂತಂದು ಕೂಡ್ಲೇ ಹೌದೆ ಅಂತ ಹೇಳ್ಬಿಟ್ಟು ಭಾವ ಮೈದುನತನದ ಕೃತ್ಯದಿಂದ ಅಂತ. ಅಲ್ಲಿ ವಾಸ್ತವವಾಗಿಯೂ ಕೂಡ ಅರ್ಜುನ ಇವರಿಗೆ ಭಾವ ಮೈದುನ ಅನ್ನೋದಿದೆ, ಆದರೆ ಪಾಂಡವರು ಸೋದರತ್ತೆಯ ಮಕ್ಕಳು, ಕೃಷ್ಣಾದಿಗಳು ಸೋದರ ಮಾವನ ಮಕ್ಕಳು, ಆದ್ದರಿಂದ ಅದು ಒಂದು ತರಹ ಭಾವ ಮೈದುನತನದಿದೆ. ಆದ್ದರಿಂದ ಅಚ್ಯುತ ಏನು ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಬರ್ರೋ ಎಂಥದ ಇದು ಅಂತಂದರೆ, ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಒಬ್ಬಳು ಸೈರಂದ್ರಿ ಬಂದ್ಬಿಟ್ಟು, ಏನ್ರಿ ಇದು ನಮ್ಮ ಯಜಮಾನರು ಹೇಳಿದ್ರು ಅಂತ ಹೇಳಿ, ಊಟ ಮಾಡ್ಬೇಕಾದ್ರೆ ಯಾರನ್ನಾದ್ರೂ ಕರ್ಕೊಂಬರೋದು ಸರಿಯಲ್ಲಪ್ಪ, ನಾವು ಏನೇನು ಬಡಿಸಿದೀವಿ ಅದೆಲ್ಲ ಕಂಡವರೆಲ್ಲ ನೋಡ್ಬೇಕಾ, ಏನ್ ಕೃಷ್ಣ ಈ ದಿವಸ ಹೀಗೆ ಊಟ ಮಾಡ್ತಾನ ಅಂತ ಅನ್ಕೋಬೇಕಾ, ಅದೆಲ್ಲ ಇಲ್ಲ. ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನೂ ಕರಿಬೇಡ್ರಿ, ಆ ಭೀಮನ್ ಇರಕ್ಕೆ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ಲಿ ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ರಂತೆ. ಹಾಗೆ ತಡೆದು ಬಿಟ್ಟು ಕೂಡ್ಲೇ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ने पश्चिम बंगाल के मुख्यमंत्री शुभेंदु अधिकारी के निजी सहायक चंद्रनाथ रथ की हत्या की जांच शुरू की। राष्ट्रपति द्रौपदी मुर्मू ने 15 नर्सिंग पेशेवरों को राष्ट्रीय फ्लोरेंस नाइटिंगेल पुरस्कार प्रदान किए और आईपीएल क्रिकेट में आज शाम गुजरात टाइटंस का मुकाबला सनराइजर्स हैदराबाद से। इसके साथ ही दोपहर समाचार का ये अंक समाप्त हुआ। नमस्कार।
1: आकाशवाणी ಇನ್ನೀಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಲು ಎಫ್ಎಸ್ಎಲ್ ಸಹಾಯ ಪಡೆಯಲಾಗುತ್ತಿದ್ದು ಇದು ಮತ ಎಣಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.

ವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ

0: ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ 100 ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು

ಕೈಗೊಳ್ಳಲಾಗಿದ್ದು ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30 ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ, ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೇ ಬಾರೇ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ, ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೇ ಬಾರೇ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಹಿ ಪಡಾ ದೀಜಿಯೇ.
2: ಅಚ್ಛಾ ಕವಿತಾ ಪಡಾನೆ ಕೇ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೇ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೇ ಮೇ ಕುಛ ಜಾನ್ತೆ ಹೋ?
1: ನಹೀ, ಆಪ್ ಹೀ ಬತಾಯಿಯೇ ಬಹನ್ ಜಿ.
2: ಅಚ್ಛಾ ಧ್ಯಾನ್ ಸೇ ಸುನಿಯೇ, ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೇ ಪ್ರಾಕಣ್ ವಿದ್ವಾನ್ ತೆ. ಇನ್ಕಾ ಜನ್ಮ ಕೇ ಬಾರೇ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೇ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೈ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೇ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹವ್ ಜಿ ಪ್ರಕೃತಿ ಕವಿ ಹೋನೆ ಕೇ ಸಾಥ್ ಸಾಥ್ ಇನ್ಕೆ ಅಂತರ್ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೇ ಮುಖರಿತ ಹೋಗುಟಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೇ ಬಾರೇ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಛ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪರಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೇ ಸುನಿಯೇ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೇ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೇ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಟಿ ತೋ ಯೋಗ ತಪ ಜಪ ಆದಿ ಕೆ ರಂಗತೊಮ್ಮೆ ಪ್ರಪಂಚೊಮ್ಮೆ ಪಡ್ನೆ ಸೇ ಕ್ಯಾ ಲಾಭ. ಅಚ್ಚಾ ದೂಸರಾ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜಿ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೇ ಧುಲೆ ಹೇ ಅಗರ್ ಮನ್ ಮೇ ಹಮಾರೆ ಮಲ್ ಭರಾ.
2: ಭಾವಾರ್ಥ ಸಮಝ ಮೇ ಆಯಾ?
1: ನಹೀ ಬಹನ್ ಜಿ.
2: ಮೈ ಬತಾತಿ ಹೂಂ ಸುನೋ. ಯದಿ ಹೃದಯ ಮೇ ಗಂಗಾ ನಹಿ ವಹಿ ಅರ್ಥಾತ್ ಜಬ್ ಹೃದಯ ಹಿ ಶುದ್ಧ ನಹಿ ಹುವಾ ವಿಕಾರ ರಹಾ ತೋ ಕೇವಲ ಗಂಗಾ ಸ್ನಾನ ಸೇ ಕೌನ್ ತರ್ಜ

0: जाएगा। यदि हमारे मन में मल भरा है अर्थात बुरी भावनाएं काम क्रोध मद मोह लोभ आदि भरा है तो केवल जल में धोने से वह स्वच्छ नहीं हो जाएगा।
1: ಈ ಪದ್ಯದ ಭಾವಾರ್ಥ ನಾನು ಕನ್ನಡದಲ್ಲಿ ಹೇಳಲ?
0: ಹೇಳು ನೋಡೋಣ.
1: ಈ ಕವಿತೆಯಲ್ಲಿ ಮನಸ್ಸನ್ನು ಗಂಗಾ ನದಿಗೆ ಹೋಲಿಸುತ್ತಾ ಗಂಗೆಯ ಪವಿತ್ರವಾಗಿರಬೇಕು, ಮನಸ್ಸು ತುಂಬ ಕೆಡಕು ತುಂಬಿಕೊಂಡು ಜೀವಿಸಿದರೆ ಏನು ಪ್ರಯೋಜನ ಅಂತ ಹೇಳುತ್ತಾರೆ ಬೆಹೆಂಜಿ.
0: ಅಚ್ಚಾ ಸಮಜ್ಮೇ ಆ ಗಯಾ?
1: ಹಾ ಬೆಹೆಂಜಿ.
0: ತೀಸರಾ ಕವಿತಾ ಕೌನ್ ಪಡೆಂಗೆ?
2: ಮೈ ಪಡ್ತಿ ಹೂ ಬೆಹೆಂಜಿ.
0: ಅಚ್ಚಾ ಪಡೋ.
2: ಹೇ ವಹಿ ಸುಂದರ ಸರಾಹ ಮನ್ ಜಿಸೆ ಹೇ ಜಗತ್ ಸೆ ಸಬ್ ತರಹ ಕಿ ಸೂರ್ತೆ ಮನ್ ಅಗರ್ ಲೇ ಮಾನ್ ಮನ್ ದೇ ಮಾನ್ ತೋ ದೇವತಾ ಹೈ ಮಂದಿರೋ ಕಿ ಮೂರ್ತಿ.
0: ಬಾವಾರ್ ಸಮಜ್ ಮೇ ಆಯಾ?
1: ನಹೀ ಬಹನ್ ಜಿ.
0: ಅಚ್ಚಾ ಧ್ಯಾನ್ ಸೆ ಸುನೋ. ಸಂಸಾರ ಮೇ ವಹಿ ವಸ್ತು ಸುಂದರ ಹೈ ಜಿಸ್ಕಿ ಮನ್ ಸರಾಹನಾ ಕರೆ. ಸಂಸಾರ ಮೇ ತರಹ ತರಹ ಕಿ ಸೂರ್ತೆ ಹೈ ಪರ್ ಮನ್ ಕೋ ಜೋ ಅಚ್ಚಿ ಲಗೆ ವಹಿ ಸುಂದರ್ ಹೈ. ಇಸಿ ತರಹ ಮಂದಿರೋ ಕಿ ಮೂರ್ತಿಯಾ ಅಗರ್ ಮನ್ ಕೋ ಮಾನ್ ಲೇ ಮನ್ ಉಸೆ ಸ್ವೀಕಾರ ಕರೆ ವಹಿ ದೇವತಾ ಹೈ ಭಾವ್ ಯಹ ಕೈ ಕಿ ಮನ್ ಕಿ ಭಾವನಾ ಹಿ ಮುಖ್ಯ ಹೈ.
1: ಈ ಪದ್ಯದ ಭಾವಾರ್ಥ ಕನ್ನಡದಲ್ಲಿ ಹೇಳಿ ಬೆಹೆಂಜಿ.
0: ಹೇಳ್ತೇನೆ ಕೇಳಿ. ಪ್ರಪಂಚದಲ್ಲಿ ಮನಸ್ಸಿನ ಪ್ರಶಂಸೆ ಬಹಳ ಸುಂದರವಾಗಿರ್ತದೆ. ಪ್ರಪಂಚದಲ್ಲಿ ವೈವಿಧ್ಯಮಯ ಮನಸ್ಸುಳ್ಳ ಜನರಿರುತ್ತಾರೆ. ಒಳ್ಳೆಯ ಮನಸ್ಸನ್ನು ಮಂದಿರದ ಮೂರ್ತಿಗಳಿಗೆ ಹೋಲಿಸುತ್ತಾ ಮನಸ್ಸಿನ ಭಾವನೆ ಬಹಳ ಮುಖ್ಯವಾಗುತ್ತೆ ಅಂತ ಕವಿ ಇಲ್ಲಿ ವಿವರಿಸ್ತಾರೆ. ಅರ್ಥ ಆಯ್ತಾ?
1: ಹಾ ಬಹನ್ಜಿ.
0: ಅಚ್ಚಾ ಅಬ್ ಮೈ ಕುಛ್ ಪ್ರಶ್ನ ಪೂಛತಿ ಹೂ, ಉತ್ತರ ದೀಜಿಯೆ.
1: ಹಾ ಬಹನ್ಜಿ.
0: ಹರಿಹೌದ್ ಜಿ ಕಾ ಜನ್ಮ ಕಬ್ ಹುವಾ?
1: ಹರಿಹೌದ್ ಜಿ ಕಾ ಜನ್ಮ 1865 ಮೇ ಹುವಾ.
0: ಹರಿಹೌದ್ ಜಿ ಕಿ ಇಸ್ ಕವಿತಾ ಕಿಸ್ ಪಾಠ ಸೆ ಲಿಯಾ ಗಯಾ ಹೈ?
2: ಉನ್ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ.
0: ಕವಿ ಇಸ್ ಕವಿತಾ ಮೇ ಕಿಸ್ಕೆ ಬಾರೆ ಮೇ ಬತಾ ರಹೇ ಹೈ ತುಮ್ ಬತಾವೋ?
2: ಇಸ್ ಕವಿತಾ ಮೇ ಮಾನವ್ ಕೆ ಮನ್ ಕೆ ಬಾರೆ ಮೇ ಗಂಗಾ ಸ್ನಾನ ಯಾ ಊಪರಿ ಆಡಂಬರ್ ಸೆ ಕೋಯಿ ಲಾಭ ನಹೀ ಹೈ ಇಸ್ ತರಹ ಸೆ ಸಮಝಾ ರಹೇ ಹೈ.
0: ಹರಿಹೌದ್ ಜಿ ಕೋ ಕಿಸ್ ಕಾವ್ಯ ಪರ್ ಪಾರಿತೋಷಕ ಪ್ರಾಪ್ತ ಹುವಾ ಹೈ?
1: ಇನ್ಕಾ ಪ್ರಿಯ ಪ್ರವಾಸ್ ಕೋ ಮಂಗಲ್ ಪ್ರಸಾದ್ ಕವಿತಾ ಕೋ ಪುರಸ್ಕಾರ ಮಿಲಾ ಹೈ.
0: ಶಬಾಶ್, ಠೀಕ್ ಕಹಾ. ಅಬ್ ಸಮಯ ಹೋ ರಹಾ ಹೈ, ಸಮಾಪ್ತ ಕರೆಂಗೆ.
1: ನಮಸ್ತೆ ಬಹನ್ ಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ವೆಂಕಟಲಕ್ಷ್ಮಮ್ಮ, ಇವರೊಂದಿಗೆ ಭಾಗವಹಿಸಿದವರು ಜಿ ಕೆ ದೀಕ್ಷಾರೆಡ್ಡಿ ಹಾಗೂ ಆದಿತಿ ಸಂಪ್ರೀತಾ.

0: ಶ್ರೋತೃಗಳ ಮನಗೆದ್ದ ಆಕಾಶವಾಣಿಗೀಗ 90ರ ಹರೆಯ
1: ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲೆಂದು ನಾ ಹೇಳಲ್ಲ
0: ಅದೇ ಉತ್ಸಾಹ ನಿರಂತರ ಮನರಂಜನೆ ಆಗಲು ಈಗಲೂ ಯಾವ

ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಸಿರಿಗಂಧ 7:45. ಇನ್ನು ರಾತ್ರಿ 9:15 ರವಿಶೇಖರ್ ಎನ್ ಜೆ ಹಾಡಿರುವ ಭಾವಗೀತೆಗಳು. 9:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇಲ್ಲಿವರೆಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯ ಅಂದರೆ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 3:05. ಇದು ಮಂಗಳವಾರದ ಮಂಗಳಕರ ಅಪರಾಹ್ನ ಹೊತ್ತು. ಎಲ್ಲರೂ ಕೂಡ ಊಟ ಮುಗಿಸಿದ್ದೀರಾ? ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ? ಈಗ ನಮ್ಮ ತಲೆಗೆ ಕೆಲಸ ಕೊಡುವಂತಹ ಬುದ್ಧಿ ಎಷ್ಟಿದೆ ಅಂತ ಚೆಕ್ ಮಾಡುವಂತಹ ಕಾರ್ಯಕ್ರಮ ಹೊಂಬಿಸಿಲು. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ. ನೀವು ಸರಿಯಾದ ಉತ್ತರವನ್ನು ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9480091013 ಕರೆ ಮಾಡಿ ಉತ್ತರ ನೀಡೋದಾದರೆ 0

8022812 06. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಅಕ್ಷರಗಳನ್ನು ಜೋಡಿಸಿ ಅರ್ಥಪೂರ್ಣ ಪದವನ್ನಾಗಿ ತಿಳಿಸಿ. ಕೊಟ್ಟಿರೋ ಅಕ್ಷರಗಳನ್ನು ಸರಿಯಾಗಿ ಜೋಡಿಸ್ಬೇಕು, ಅರ್ಥಪೂರ್ಣ ಪದ ಬರೋ ಹಾಗೆ ಮಾಡಿ ನಮಗೆ ತಿಳಿಸ್ಬೇಕು. ಅಕ್ಷರಗಳು ಈ ರೀತಿಯಾಗಿದೆ: ಕ ದ ರಿ ನ ಮ ಕ ಯ. ಇದನ್ನು ಜೋಡಿಸಿ ಸರಿಯಾದ ಉತ್ತರವನ್ನು ತಿಳಿಸಿ. ಇನ್ನೊಮ್ಮೆ ಗಮನವಿಟ್ಟು ಬೇಕಾದ್ರೆ ಬರ್ಕೊಂಡ್ಬಿಡಿ ಬೇಗ. ಕ ದ ರಿ ನ ಮ ಕ ಯ ಜೋಡಿಸಿದ್ರೆ ಏನಾಗತ್ತೆ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾರಿ. ಇದು ನಿಮ್ಮನೆ ಚಿನ ಅಚ್ಚುಮೆಚ್ಚಿನ ಹಂಬೆಸಿಲು ಕನ್ನಡ ಕಾಮನಬಿಲ್ಲು.

ಮಳೆ ಆಗ್ತಿದ್ಯಾ ಗೊತ್ತಾಗ್ತಿಲ್ಲ ರೀ, ಆದರೆ ಇಲ್ಲಂತೂ ಬಿಸಿಲು ಬಿಸಿ ಬಿಸಿ ಆಗಿದೆ. ನಿಮ್ಮೂರಲ್ಲಿ ಹಂಗೆ ಮಳೆ ಆಯ್ತಾ? ಹನಿ ಬರ್ತಾ ಇದೆಯಾ? ಏನೇ ಬರಲಿ ಉತ್ತರ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾವು ಪ್ರಶ್ನೆ ಕೇಳಿದ್ವಿ, ಕೊಟ್ಟಿರೋಂಥ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಅರ್ಥಪೂರ್ಣ ಪದವನ್ನು ತಿಳಿಸಿ ಅಂತ. ಏನು ಎಷ್ಟು ಚೆನ್ನಾಗಿ ಕಲಿಸ್ಬಿಡ್ತಾರೆ ಗೊತ್ತಾ? ಕ ದ ರಿ ನ ಮ ಕ ಯ, ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ವಿ. ಸಾಕಷ್ಟು ಜನ ಜಗದಾಂಬಿಕಾ, ಹಂಸವೇಣಿ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಸುಧಾನಾರಾಯಣ್, ಕೆ ಹಳ್ಳಿ, ಬಿ ಎಂ ವಿಶ್ವನಾಥ್, ರಾಮಸಾಗರ, ನೇತ್ರ ಕೆಂಗೇರಿ, ರೇಖಾ ಯಲಹಂಕ, ಆಶಾಶಣೆ ಮಡಿಕೇರಿ, ಶ್ರೀನಿವಾಸ್, ಪದ್ಮನಾಭನಗರ, ಹೊನ್ನೂರು ಅಲ್ಲಿ ಹನುಮಂತುರ, ಮಹೇಶ್, ಬಿ ಸಿ ಸಿ ಲೇಔಟ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮದಕರಿ ನಾಯಕ. ಮದಕರಿ ನಾಯಕ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಹೆಸರು ಹೇಳಿದ್ರು, ನಿಮ್ಮನ್ನು ಕೂಡ ನಾವು ಪರಿಗಣಿಸಿದ್ದೀವಿ, ನಿಮ್ಮ ಹೆಸರು ಹೇಳಿದ್ದೀವಿ ಅಂದ್ಕೊಂಡು ಚಪ್ಪಾಳೆ ಸದ್ದು ನಿಮಗಾಗಿ. ಮದಕರಿ ನಾಯಕ ಅಂತ ಉತ್ತರ ಕೊಟ್ಟವರೆಲ್ಲರ ಮುಖದಲ್ಲಿ ನಗು ಮೂಡ್ತಾ ಇದೆ, ಯಾಕಂದರೆ ಅವರಿಗಾಗಿ ಸಿಕ್ಕಿದೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಯ್ಯೋ ಶಿವನೇ ಗೀತೆಯನ್ನು ಕೇಳಿದ್ರಿ ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದಿಂದ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆ, ಜಸ್ಕರಣ್ ಸಿಂಗ್ ಅವರ ಜೊತೆಯಾಗಿ ಪೃಥ್ವಿ ಭಟ್ ದನಿ ನೀಡಿದ್ರು. ಈಗ ಮತ್ತೊಂದು ಪ್ರಶ್ನೆ, ಇದು ಹೊಂಬಿಸಿಲು. ತಮಟೆಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ತಮಟೆಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ಆ ಡ್ಯಾಶ್ ಅನ್ನೋ ಜಾಗದಲ್ಲಿ ನೀವು ಸರಿಯಾದ ಉತ್ತರವನ್ನು ತುಂಬಿಟ್ಟು ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿಬಿಟ್ಟು 9490901013ಗೆ ಕಳಿಸ್ಬಿಡಿ. ಓಕೆ, ಏನು ಕಳಿಸ್ಬಿಡು ಅಂದರೆ ಯಾರಿಗ ಹೇಳ್ತಾವ್ರ ಪರ್ಟಿಕ್ಯುಲರ್ ಆಗಿ ಅನ್ಕೋಬಿಡಿಪ್ಪ. ಆಮೇಲೆ ಏನಾದ್ರು ಕಾಲ್ ಮಾಡೋದಾದ್ರೆ 0800228126ಗೆ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾರೆ ಹೊಂಬೆಸ್ಲೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರನ್ನೇ ಕೇಳ್ತಿದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವು ಪ್ರಶ್ನೆ ಕೇಳಿದ್ವಿ, ನಮ್ಮ ಜೊತೆ ಸರಿ ಉತ್ತರ ಕೊಡ್ತೀವಿ ಅಂತ ಲಿಸ್ನರ್ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ,
4: ಹಲೋ,
3: ನಮಸ್ತೆ.
4: ನಮಸ್ತೆ.
3: ನಿಮ್ಮ ಹೆಸರು?
4: ಬಾಹುಬಲಿ.
3: ಬಾಹುಬಲಿ?
4: ಹೌದು.
3: ನಿಮ್ಮ ಹೆಸರು ಬಾಹುಬಲಿ?
4: ಹೌದು.
3: ಓ, ಎಲ್ಲಿಂದ ಸರ್?
4: ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ.
3: ಬಾಗಲಕೋಟೆ ಜಿಲ್ಲೆ ಅವರು, ಜಮಖಂಡಿ ಅವರು.
4: ಹೌದು.
3: ಏನ್ ಮಾಡ್ಕೊಂಡ್ರದ್ ಬಾಹುಬಲಿ ಅವರು? ವಾವ್, ನನ್ನ ವಾಯ್ಸ್ ನಂಗೆ ಕೇಳಿಸ್ತೈತಲ್ಲ. ನೀವು
4: ಕಣ್ಣಿಲ್ರಿ?
3: ಕಣ್ಣಿಲ್ಲ ನಿಮ್ಗೆ? ಯಾವಾಗಿಂದರಿ ಅಂದ್ರೆ ಹುಡ್ದಾಗಿಂದಾನೆ ಸಮಸ್ಯೆ ಇತ್ತ? ಹೇಗೆ ಅಂತ?
4: ಸಣ್ಣ ಹುಡುಗ ಇದ್ದಾಗ.
3: ಸಣ್ಣ ಹುಡುಗ ಇಂದ ಶಾಲೆಗೆ ಹೋಗಿದ್ರಿ ನೀವು? ನಾಲ್ಕನೇ ತರಗತಿ ತನಕ. ಹೆಂಗ್ ಕಾಲ್ ಮಾಡಿದ್ರಿ ಮತ್ತೆ ನಮ್ಗೆ ಫೋನ್ ಅಲ್ಲಿ?
4: ಕೀಪ್ಯಾಡ್ ಮೊಬೈಲ್.
3: ಗೊತ್ತಾಗತ್ತಲ್ವಾ ನಿಮ್ಗೆ? ನಾಲ್ಕನೇ ಕ್ಲಾಸ್ ತನಕ ಏನು ಹೇಗೆ ಓದಿದ್ದು ತಾವು ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತ? ಎಷ್ಟು ಪರ್ಸೆಂಟೇಜ್ ಬ್ಲೈಂಡ್ ಇದೆ ಅಂತ ಬ್ಲೈಂಡ್ನೆಸ್?
4: ಒಂದು ಕಣ್ಣು ಐತ್ರಿ, ನಡು ಹೋತ್ರಿ.
3: ಹೋ, ಈಗ ಎರಡೂ ಕಣ್ಣಿನ ದೃಷ್ಟಿ ಇಲ್ಲ. ಮನೆಯಾಗ ಯಾರು ಇದಾರಿ?
4: ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ.
3: ಹೌದಾ? ಅವ್ರು ನಿಮ್ಮನ್ನ ನೋಡ್ಕೊಂತಾರಿ?
4: ನೋಡ್ಕೊತಾರೆ.
3: ಓಕೆ, ನಾವು ಪ್ರಶ್ನೆ ಕೇಳಿದ್ವಿ. ಏನ್ ಪ್ರಶ್ನೆ ಹೇಳಿ?
4: ಹಲಗಿರಿ.
3: ಪ್ರಶ್ನೆ ಹೇಳಿ. ಹಿಂದೆ
4: ಪ್ರಶ್ನೆ ಹಲಗಿರಿ.
3: ನೀವು ಉತ್ತರ ಹೇಳ್ತಿದ್ದೀರಾ, ನಾನ್ ಕೇಳಿದ ಪ್ರಶ್ನೆನ ರಿಪೀಟ್ ಮಾಡಿ. ನಾನು ಏನ್ ಪ್ರಶ್ನೆ ಕೇಳಿದ್ದೆ?
4: ಟಮಟೆ ಏನತ್ತಾರೆ ಕೇಳಿದ್ರಿ. ಅದಕ್ಕೆ ಹಲಗಿರಿ.
3: ಹಾ, ಹಲಗಿ, ಹಲಗೆ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಅಲ್ವಾ? ಉತ್ತರ ನಿಮ್ಗೆ ಗೊತ್ತಾಯ್ತಾ? ಯಾರಾದ್ರು ಹೇಳ್ಕೊಟ್ರ?
4: ನಮಗ್ ಗೊತ್ತೈತಿ.
3: ನಿಮ್ ಕಡೆ ಜಮಖಂಡಿಯಾಗೆ ಹಲಗಿ ಅಂತಾರ ತಮಟೆ ಅಂತಾರ?
4: ಹಲ್ಗಿ
3: ಅಂತಾರ. ಬಾಗಲಕೋಟೆ ಆ ಕಡೆ ಬರುತ್ತೆ. ಏನ್ ನನ್ ಧ್ವನಿ ನನ್ಗೆ ಕೇಳಿಸ್ತಿದ್ದಲ್ಲ, ಇಡೀ ಮನೆ ಕೇಳ್ತಿದ್ಯಾ ರೇಡಿಯೋನ? ಊರಿಗೆ ಕೇಳಂಗ್ ಇಟ್ಟಿದೆ ನಂಗಾರ ನೀವು ಸೌಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಾಹುಬಲಿ ಅವರೇ, ನಿಮ್ ಜೊತೆ ಮಾತನಾಡಿ ಖುಷಿ ಆಯ್ತು. ಖುಷಿ ಆಗಿರಿ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ.
4: ಥ್ಯಾಂಕ್ ಯು,
3: ಬಾಯ್. ನಾವು ಪ್ರಶ್ನೆ ಕೇಳಿದ್ವಿ, ತಮಟೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಂದು ಕರೆಯುತ್ತಾರೆ? ಹಲಗಿ ಅಥವಾ ಹಲಗೆ ಎಂದು ಕರೆಯುತ್ತಾರೆ. ಸರಿ ಉತ್ತರ ಕೊಟ್ಟಂತಹ ಹರೀಶ್ ಮಲ್ಲೇಶ್ವರ, ರಾಧಾಕೃಷ್ಣ ಚಲ್ಲಹಳ್ಳಿ, ಈರಣ್ಣ ಬೆಂಗಾಲಿ ರಾಯಚೂರು, ದಿಲೀಪ್ ಕಲ್ಯಾಣ್ ಕರ್ ವಿಜಯನಗರ್, ರಾಕೇಶ್ ಹರಿಹರ, ಶ್ರೀಲಕ್ಷ್ಮಿ, ಗುರುರಾಜ್ ಟೆಲಿಕಾಂಬ್ಲೆ, ಔಟು ಬಿಂದು ಪ್ರಕಾಶ್, ನವೀನ್, ಜೆಎಂ ಬೈಲಹೊಂಗ್ಲ, ಬೊಪ್ಪ ವೆಂಕಟೇಶ್, ಬೋಧನ ಹೊಸಳ್ಳಿ, ಹಸನ್ ಸಾಬ್, ಹನುಮಂತ್ಪುರ, ಸುರೇಂದ್ರ ಕುಂದಾಪುರ, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಯಾರೆಲ್ಲ ಹಲಗೆ ಅಥವಾ ಹಲ್ಗಿ ಎಂದು ಉತ್ತರ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಚಪ್ಪಾಳೆ ಅಷ್ಟೇ ಅಲ್ಲ, ಶಿಳ್ಳೆನೂ ಕೇಳಿಸ್ತಾ? ಶಿಳ್ಳೆನು ಸದ್ದು ಕೇಳಿಸ್ತಾ ಇದೆ. ಕೇಳಿಸ್ಕೊಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ಪ್ರಶ್ನೆಯನ್ನ ಕೇಳುವಂತ ಸಮಸ್ಯೆ ಅಲ್ಲ, ಸಮಯ. ಹೆಡ್ಫೋನ್ ಹಾಕೊಂಡ್ರೆ ಹಿಂಗಾಗತ್ತಾ ಅಂತ ಕೆಲವರು ಬೇರೆ ಬೇರೆ ಹೆಸರುಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಕೆಲವರು ದಮ್ಮಡಿ ಅಂತ ಕಳಿಸಿದ್ದೀರಾ, ಕೆಲವರು ಡಮರುಗ ಅಂತ ಕಳಿಸಿದ್ದೀರಾ. ತಮ್ಮಟನೇ ಬೇರೆ, ದಮ್ಮಡಿನೇ ಬೇರೆ, ಡಮರುಗನೇ ಬೇರೆ. ಬೇರೆ ಬೇರೆ ವಾದ್ಯ ಪ್ರಕಾರಗಳವೆಲ್ಲ ವಾದ್ಯಗಳು. ನಮ್ಮ ಡೊಳ್ಳು ಅಂತಲೂ ಕಳಿಸಿದ್ದಾರೆ ಕೆಲವನು, ಡೊಳ್ಳು ಬೇರೆ, ತಮಟೆ ಬೇರೆ, ಅವೆಲ್ಲವೂ ಕೂಡ ಜಾನಪದ ವಾದ್ಯಗಳು. ಓಕೆ, ಉತ್ತರ ಕೊಟ್ಟಂಥವ್ರಿಗೆ ಧನ್ಯವಾದಗಳು. ಈಗ ಲೆಕ್ಕದ ಕಡೆ ಹೋಗೋಣ ಸ್ವಲ್ಪ. ಯಾರ್ಯಾರು ಲೆಕ್ಕದಲ್ಲಿ ಫಾಸ್ಟ್ ಇದ್ದೀರಾ, ಫಾಸ್ಟಾಗಿ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ, ಈ ಲೆಕ್ಕದ ಮೊತ್ತ ಎಷ್ಟು ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಶ್ನೆ, 543 × 543 543 × 543 ಎಷ್ಟು? ನಿಮ್ಮ ಉತ್ತರ ಏನು ಬೇಗ ಬೇಗ ವಾಟ್ಸಪ್ ಮಾಡಿ 9480901013. ಕರೆ ಮಾಡೋದಾದ್ರೆ 0800-222-8126. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳಿದ್ವಿ, ಈ ಲೆಕ್ಕದ ಮೊತ್ತ ಎಷ್ಟು? 543 × 543. ಇಲ್ಲೇನು ಕೂಡಬೇಕಾ, ಕಳಿಬೇಕಾ, ಗುಣಿಸ್ಬೇಕಾ, ಭಾಗಾಕಾರ ಮಾಡಬೇಕಾ, ಏನು ಮಾಡಬೇಕು ಅಂತಲೇ ಕೆಲವ್ರಿಗೆ ಯೋಚನೆ ಆಗಿರಬಹುದು. 8 ಅಂದ ತಕ್ಷಣ ಏ ಇದು ಗುಣಿಸ್ಬೇಕಷ್ಟೇ, 2 × 4 ಹಂಗೆ ಮಗ್ಗೆ ಹೇಳ್ದಂಗೆ ಹೇಳ್ಬಿಡ್ಬೇಕು. 543 × 2 = 243 ಎಷ್ಟು ಅಪ್ಪ ಈ ಮಗ್ಗಿ ನಂಗೆ ಬರಲ್ಲ, ನಮ್ಮ ಮಗ್ಗೆ ಪುಸ್ತಕದಲ್ಲಿ ಇದಿರಲಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ, ಕೆಲವರು ನೋಟ್ಬುಕ್ ತೊಗೊಂಡು ಪೆನ್ ತೊಗೊಂಡು ಲೆಕ್ಕ ಹಾಕಿದ್ರೆ, ಕೆಲವ್ರು ಕೈಯಲ್ಲೇ ಮೊಬೈಲ್ ಇದೆಯಲ್ಲ ಅಂತ ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಏನೋ ಗೊತ್ತಿಲ್ಲ. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ನ ಪ್ರಸಾದ್, ರಾಜಚಿನ್ನಗ, ಸುಷ್ಮಾ, ಕಾರ್ತಿಕ್, ಆನೇಕಲ್, ಬಾಬಾ ಕಲ್ಯಾಣ್, ಬೆಂಗಳೂರು, ಬಿಳೆಬಾವಿ, ಮಂಜುನಾಥ್, ನೋಬಲ್ ಟೈಲರ್, ಮುನಿರಾಬಾದ್, ವರಲಕ್ಷ್ಮಿ, ಪೀಣ್ಯ, ಅಶ್ವಿನಿ, ಅಮರೇಶ್, ದಾವಣಗೆರೆ, ಸುಧಾ, ಬೂದಿಹಾಳ್, ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ ಸೇರಿದಂತೆ ಅನೇಕರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇವರು ಏನು ಬಿಡಿ ಸ್ಥಾನದ ಗುಣಾಕಾರದ ಮೊದಲು 543 3 ಗುಣಿಸಿ ಆಮೇಲೆ ಇಷ್ಟು ಬರುತ್ತೆ, 10 ಸ್ಥಾನದ ಗುಣಾಕಾರ ನಂತರ 40 ಗುಣಿಸಿ 4 ಗುಣಿಸಿ ಕೊನೆಯಲ್ಲೊಂದು ಸೇರಿಸಿ, ಯಪ್ಪ ಇಷ್ಟೆಲ್ಲ ಮಾಡಬೇಕಾ ಅಂತ ನಂಗೆ ಯೋಚನೆ ಆಗ್ತಾ ಇದೆ. ಯಾರೆಲ್ಲ ಈಗ ಹೆಸರು ಹೇಳೋದವ್ರು ಬಿಟ್ಟು ಯಾರೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡದೆ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಲೆಕ್ಕ ಹಾಕಿ ಕಳಿಸಿದ್ದೀರೋ ಮೊದಲು ನಿಮಗೆ ಚಪ್ಪಾಳೆ, ಜೊತೆಗೆ ನಮ್ಮ ಕೇಳುಗರು ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಚಪ್ಪಾಳೆ. ಸರಿಯಾದ ಲೆಕ್ಕ 294849. 294849 ಈ ಸಂಖ್ಯೆನ ನೀವು ಕಳಿಸಿದ್ರೆ 294849 ನಿಮ್ಮ ಉತ್ತರ ಆಗಿದ್ರೆ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳು. ಕ್ಯಾಲ್ಕುಲೇಟರ್ ಬಳಸಿ ಲೆಕ್ಕ ಮಾಡಿ ಕಳಿಸ್ಕೊಟ್ಟಿದ್ದವ್ರಿಗೆ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬಿಸಿಲು ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಮೂಡಿ ಬಂತು ಲವ್ ಮಕ್ಟೇಲ್ 3 ಚಿತ್ರದ ಮುದ್ದು ಮನಸ್ಸೆ ಹಾಡು. ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ. ಇದಕ್ಕೂ ಮುಂಚೆ ಕೇಳಿದ ಗೀತೆ ಯಾರೋ ನಾ ಕಾಣೆ ಕಾಟ್ಲಿ ಚಿತ್ರದಿಂದ, ಟಿಪ್ಪು ಮತ್ತು ಧನ್ಯ ಸಂಗಡಿಗರ ದನಿಯಲ್ಲಿ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ, ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.
1: ಅಂದಿಗೂ ಇಂದಿಗೂ ಎಂದೆಂದಿಗೂ
2: ಮಾಹಿತಿಗೆ ಮಿತಿಯಿಲ್ಲ,
1: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
2: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
1: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

ಮಧ್ಯಾಹ್ನದ ಹೊತ್ತು ಹೊಂಬೆಸಿಲು ಸಾಕ್ತಾ ಇದೆ ಕನ್ನಡ ಕಾಮರಬಿಳಿನಲ್ಲಿ. ಈಗ ಮತ್ತೊಂದು ಪ್ರಶ್ನೆ, ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ತಪ್ಪು ತಿಳಿಸಿ. ಸರಿನಾ ತಪ್ಪು?

ಅನ್ನೋದನ್ನ ನೀವು ಹೇಳಿ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ರೈಟ್ ಆರ್ ರಾಂಗ್, ವಾಟ್ಸ್ ಯುವರ್ ಆನ್ಸರ್? ಬೇಗ ಬೇಗ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ, ಕರೆ ಮಾಡೋದಾದರೆ 0800228120206.

ಯಾರಿಗೆ ಜೈ ಅನ್ಬೇಕು? ನಾವೀಗ ಸರಿಯಾದ ಉತ್ತರ ಕೊಟ್ಟಿರೋರಿಗೆ ಜೈ ಅನ್ಬೇಕಾಗಿದೆ. ನಾವು ಪ್ರಶ್ನೆ ಕೇಳಿದ್ವಿ, ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ಅಥವಾ ತಪ್ಪು ಯಾವುದು, ನಿಮ್ಮ ಉತ್ತರ ಏನು ಅಂತ ಕೇಳಿದ್ವಿ. ಸರಿನಾ ತಪ್ಪ ಅಂತ, ಸರಿನಾ ತಪ್ಪ ಅಂತ ಹೇಳೋಕೆ ಮುಂಚೆ ಜೈ ಅಣ್ಣಮ್ಮ ಗೀತೆಯನ್ನು ಕೇಳಿದ್ವಿ. ಡೀಟೇಲ್ಸ್ ನೋಡೋದಾದ್ರೆ ಮ್ಯಾಜೆಸ್ಟಿಕ್ ಟು ಚಿತ್ರದ ಗೀತೆ, ಸಂತೋಷ್ ವೆಂಕಿ ಮತ್ತು ತಂಡದವರು ಧ್ವನಿಯಾಗಿದ್ದರು. ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ, ಗಿರೀಶ್ ರಾಮ್ ಅವರ ಸಾಹಿತ್ಯ ರಚನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿನಾ ತಪ್ಪ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದಿಲ್ ಸಾಗರ್ ಸಿಗಂದೂರು, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ನಿತ್ಯ ಬೂದಿಹಾಳ್, ಗುಣವತಿ ಭೀಮಪ್ಪ ದಾವಣಗೆರೆ, ನಾಗರಾಜ್ ಬನ್ನೂರು, ಓಂಕಾರ್ ಬೆಂಗಳೂರು, ಸುಮಾ ತುಮಕೂರು, ರವಿಕುಮಾರ್ ಗುಬ್ಬಿ, ಎಸ್ ಎಂ ಶೋಭಾ ಹಾಸನ, ಸುನಂದ ಸ್ಕಂದಾ ಲೇಔಟ್. ಯಾರೆಲ್ಲ ತಪ್ಪು ಅಂತ ಉತ್ತರ ಕೊಟ್ಟಿದ್ದೀರೋ ನಿಮ್ಮ ಉತ್ತರ ಸರಿಯಾಗಿದೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ತಪ್ಪು. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಾನಿಕ್ ಸಾಧನ ಅದು.

ಎಲೆಕ್ಟ್ರಿಕಲ್ ಅಲ್ಲ, ಹಾಗಾಗಿ ಸರಿ ಅಂತ ಕೊಟ್ಟಿರೋ ಉತ್ತರ ಎಲ್ಲ ತಪ್ಪಾಗಿದೆ, ತಪ್ಪು ಅಂತ ಉತ್ತರ ಕೊಟ್ಟಿದ್ರೆ ಅದು ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರಿ ಉತ್ತರ ಕೊಟ್ಟಿರೋರಿಗೆ, ನಿಮಗಾಗಿ ಚಪ್ಪಾಳಿ. ಗೊತ್ತಿದ್ದಲ್ಲ ಈಗ, ಪರವಾಗಿಲ್ಲ. ಇನ್ನು ಪ್ರಶ್ನೆಗಳಿದ್ದಾವೆ, ಉತ್ತರ ಹೇಳ್ತೀವಿ ಮೇಡಮ್, ಅದೇನು ಕೇಳ್ತಿರೋ ಕೇಳ್ಬಿಡಿ ಅಂತ ಕೆಲವರು ಪ್ರಶ್ನೆ ಕೇಳೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಕಾಪಿ ಮಾತ್ರ ಮಾಡೋಂಗಿಲ್ಲ, ಕಷ್ಟ ಆಗಲಿ ಸುಖ ಆಗಲಿ ಜೀವನ ನಡೆಸ್ಬೇಕು ಅಂತೀವಲ್ಲ, ಹಂಗೆ ತಪ್ಪಾಗಲಿ ಸರಿಯಾಗಲಿ ನಾವೇ ಯೋಚನೆ ಮಾಡ್ಕೊಡೋಣ್ರಿ, ಏನಾಗುತ್ತೆ ಅಂಥದ್ದು ಅಲ್ವಾ, ಏನು ಹೋಗ್ಬಿಡತ್ತೆ, ಏನು ಹೋಗಲ್ಲ ಅಷ್ಟೆ. ಇನ್ನು ನಾವು ಪಡ್ಕೋತೀವಿ, ಕಳ್ಕೊಳ್ಳೋದೇನಿಲ್ಲ, ಪಡ್ಕೊತೀವಿ. ಹಾಂ ಸರಿ ಉತ್ತರ ಇದಲ್ವಾ ಅಂತ ತಿಳ್ಕೊತೀವಿ. ಈಗ ಪ್ರಶ್ನೆ ಈ ರೀತಿಯಾಗಿದೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಡ್ಯಾಶ್ ಯಾರು? ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು? ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಯಾರು ಅನ್ನೋದನ್ನು ಟೈಪ್ ಮಾಡಿ 9480901013 ವಾಟ್ಸಪ್ ಮಾಡಿ, ಅಥವಾ 0800228102 ಕರೆ ಮಾಡಿ ನಿಮ್ಮ ಮಧುರವಾದ ದನಿಯಿಂದ ಉತ್ತರವನ್ನು ಹೇಳಬಹುದು. ನಿಮ್ಮ ಮುದ್ದಾದ ಹೆಸರನ್ನ ವಾಟ್ಸಪ್ಪಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನೀನಾ ನೀನಾ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡ್ತಾ ಹೋದ್ರೆ ಬೆರಳೆಣಿಕೆ ಮಂದಿ ಮಾತ್ರ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ, ಯಾವ ತರದ ಪ್ರಶ್ನೆ ಕೇಳಬೇಕು. ನೋಡಿ ಹೆಸರುಗಳು ಕಮ್ಮಿ ಕಮ್ಮಿ ಬರ್ತಾ ಇದೆ, ಪರವಾಗಿಲ್ಲ. ನೀನಾ ನೀನಾ ಅಂತ ಹಾಡು ಕೇಳಿದ್ವಿ ವಿಜಯಪ್ರಕಾಶ್ ಅವರ ದನಿಯಲ್ಲಿ. ರಕ್ಕಸಪುರದೋಳ್ ಚಿತ್ರದಿಂದ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಮಂಜುನಾಥ ಬಿಎಸ್ ಅವರ ಸಾಹಿತ್ಯ ರಚನೆ. ಪ್ರಶ್ನೆ ಕೇಳಿದ್ವಿ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು ಅಂತ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ, ಸುನಿಲ್, ರಾಜಾಜಿನಗರ, ರವೀಂದ್ರ ಮಹಾಳೆ, ಕುಮಟಾ, ರೀತಿ ಎಸ್ ರಾವ್, ರಾಜರಾಜೇಶ್ವರಿ ನಗರ, ಕೃಷ್ಣಪ್ಪ, ಕಾಡುಗೋಡಿ, ಜಗದಾಂಬಿಕಾ, ಹಂಸವೇಣಿ, ನೇತ್ರಾ, ಕೆಂಗೇರಿ, ದಿಲೀಪ್ ಕಲ್ಯಾಣ್ ಕರ್, ವಿಜಯನಗರ್, ಬಾಬಾ ಕಲ್ಯಾಣ್ ಬೆಂಗಳೂರು, ಸುಧಾ, ಬೂದಿಹಾಳ್. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಉತ್ತರ ಏನು ಅಂದ್ರೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಸಾಹಿಲ್ ಜಾಧವ್. ಸಾಹಿಲ್ ಜಾಧವ್ ಅವರು ಬ್ರಾನ್ಸ್ ಅಂದ್ರೆ ಕಂಚು ಪದಕವನ್ನ ಮೆನ್ಸ್ ಇಂಡಿವಿಜುವಲ್ ಕಾಂಪೌಂಡ್ ಇವೆಂಟ್ನಲ್ಲಿ ಸ್ಟೇಜ್ 2ನಲ್ಲಿ ಪಡೀತಾರೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಇವೆಂಟ್ ಸ್ಟೇಜ್ 2ನಲ್ಲಿ ಅವರು ಕಂಚಿನ ಪದಕವನ್ನ ಪಡೀತಾರೆ. ಅವರು ಡೆನ್ಮಾರ್ಕ್ಸ್ನ ಮಾರ್ಟಿನ್ ಡ್ಯಾಮ್ಸ್ವೊ ಅವರನ್ನ ಮಣಿಸಿ ಈ ಒಂದು ಪದಕವನ್ನು ವೈಯಕ್ತಿಕವಾಗಿ ಭಾರತದ ಪರವಾಗಿ ಪಡೆದಂತಹ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ನಾವು ಹೇಳಿದ ನಂತರ ಕಳಿಸಿದ್ರ ಏನೋಪ್ಪ ಗೊತ್ತಿಲ್ಲ, ಇವಾಗ ಬಂದಿದೆ ಎಲ್ಲ ಹೆಸರು ಹೇಳಿದ ನಂತರ. ಸೊ ಸಾಹಿಲ್ ಜಾಧವ್ ಯಾರು ಉತ್ತರ ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಕಾಯುವೆ ನಾನು ಅಂತ ಏ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿಗೆ ಕಾಯ್ತಿದ್ದೀರಾ ಸರ್? ನಾನು ಅನ್ಕೋತೀನಿ ಪ್ರಶ್ನೆಗಾಗಿ ಕಾಯ್ತಿದ್ದೀರಾ ಅಂತ. ಹೌದು, ಪ್ರಶ್ನೆಗಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಅವರೊಬ್ಬರೇ ಅಲ್ಲ. ಈಗ ಮುಂದಿನ ಪ್ರಶ್ನೆ, ನಾವು ಆಯ್ಕೆಗಳನ್ನು ಕೊಡ್ತೀವಿ, ಅದರಲ್ಲಿ ಸರಿ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಷ್ಟೇ. ಹಿಮಂತ ಬಿಸ್ವಾ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ. ಆಯ್ಕೆಗಳು 4ನೇ ಬಾರಿ, 3ನೇ ಬಾರಿ, 2ನೇ ಬಾರಿ, 1ನೇ ಬಾರಿ. ಎಷ್ಟನೇ ಸಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ವಾಟ್ಸಪ್ ಮಾಡಿ 9480901091013ಗೆ. ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಕರೆ ಮಾಡೋದಾದರೆ 0800-222-8120-6. ಬೇಗ ಬೇಗ ವಾಟ್ಸಪ್ ಮಾಡಿ. ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು.

ಕುರ್ಚಿ ಮೇಲಂತೂ ನಿಮ್ಮನ್ನು ಕೂರೋಕೆ ಬಿಟ್ಟಿಲ್ಲ, ಯಾಕಂದರೆ ನಾನು ಕೂಡ ಕುರ್ಚಿ ಮೇಲೆ ಕೂರೋಕೆ ಆಗ್ತಾಯಿಲ್ಲ, ಹಾಗೆ ಇದೆ ಹಾಡು. ನೆಲದ ಮೇಲೆ ಕೂತಿದ್ರಂತೂ ಎದ್ದೆದ್ದು ಕುಣಿಬೇಕು ಅನಿಸ್ತಾ ಇದೆ. ಇಮನ್ ಜಿ ಅವರ ಸಂಗೀತ ಸಂಯೋಜನೆ, ಪುನೀತ್ ರಂಗಸ್ವಾಮಿಯವರ ಸಾಹಿತ್ಯ ರಚನೆ, ಮಹಾಲಿಂಗಂ ವಿ ಎಂ ಮತ್ತು ತಂಡದವರ ದನಿಯಲ್ಲಿ ಆನುಮಲೆ ಜೇನುಮಲೆ ಏಳುಮಲೆ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಮುಂಚೆ ಅಂದರೆ ಇದಕ್ಕೂ ಮೊದಲು ಕೇಳಿದ್ದು ನಾನೇ ನೀನಂತೆ ಬ್ರಾಟ್ ಚಿತ್ರದಿಂದ ಸಿದ್ಧ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ದನಿಯಲ್ಲಿ, ಅಜುಂಜನೆ ಅವರ ಸಂಗೀತ ಸಂಯೋಜನೆ, ಶಶಾಂಕ್ ಅವರ ಸಾಹಿತ್ಯ ರಚನೆಯಲ್ಲಿ ಗೀತೆ ಮೂಡಿ ಬಂತು. ಪ್ರಶ್ನೆ ಕೇಳಿದ್ವಿ, ಹಿಮಂತ್ ಬಿಸ್ವಾ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ನಾಲ್ಕನೇ ಬಾರಿ, ಮೂರನೇ ಬಾರಿ, ಎರಡನೇ ಬಾರಿ, ಒಂದನೇ ಬಾರಿ, ನಿಮ್ಮ ಆಯ್ಕೆ ಯಾವುದು ಅಂತ ನಾವು ಕೇಳಿದ್ವಿ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಭೀಮೇಶ್ ಸಾಗರ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಎಸ್ ನಾಗರಾಜ ರಾವ್ ಅನ್ನಪೂರ್ಣೇಶ್ವರಿ ನಗರ, ಬಿಂದು ಪ್ರಕಾಶ್ ಬೆಂಗಳೂರು, ಕಿರಣ್ ತೂಬ್ರಹಳ್ಳಿ, ರವಿ ಭಟ್ಟಲೇರಿ, ಕೊಟ್ಟೆಪ್ಪ ಹುಳಿಯಾರ್ ಕೊಟ್ಟೆಪ್ಪ ಹುಳಿ ಗದಗದಿಂದ, ಶಾಂತಚಾರ ಬಡಿಗೆರೆ ಕೊಕ್ಕನೂರು, ಸುಜಾತ ಕೆ ನಟರಾಜ್ ಹಾಸನ, ಸದಾನಂದ ತಿಪ್ಪಟೂರು, ಅರುಣ್ ರಾವ್ ಮುಂಬೈ, ಗಾಯತ್ರಿ ಧಾರವಾಡ, ಶ್ರೀನಿವಾಸ ಹೊಸಕೋಟೆ, ಗುರುರಾಜ್ ಸೋಮಯ್ಯ ಜ್ಞಾನ ಭಾರತಿ, ಸಿದ್ದು ಗಾವಡೆ ಕುಂದಗೋಳ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಶಂಕರ್ ರೇಣುಕಾ ವೆಂಕಟೇಶ್ ಸದಾನಂದ ಬಂಟ್ವಾಳ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎ ಹರಿಹರನ್ ವಿಜ್ಞಾನ ನಗರ, ಏನೇನೋ ಹಿಸ್ಟ್ರಿ ಬರೆದಿದ್ದೀರಾ, ಸರಿಯಾದ ಉತ್ತರವನ್ನೇ ಕೆಲವೊಮ್ಮೆ ಕಳಿಸಲ್ಲ, ಸರಿಯಾದ ಉತ್ತರ ಕಳಿಸಿರ್ತೀರ, ಹೆಸರೇ ಕಳಿಸಲ್ಲ, ಪರವಾಗಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ, ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ ನಂಬರ್ ಅಂತೂ ಹೇಳಲ್ಲ. ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ಸರಿಯಾದ ಉತ್ತರ ಎರಡನೇ ಬಾರಿ. ಅಂದರೆ ಈಗ ಎಲೆಕ್ಷನ್ ಆಗೋ ಟೈಮಲ್ಲೂ ಕೂಡ ಅವರೇ ಪ್ರೀವಿಯಸ್ ಸಿ ಎಂ ಆಗಿದ್ದರು, ಈಗ ಸತತ ಎರಡನೇ ಬಾರಿಗೆ ಅವರು ಸಿ ಎಂ ಆಗಿದ್ದಾರೆ. ಎರಡನೇ ಬಾರಿ ಅಂತ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಅಶೋಕ್ ಅವರೇ ನಾವು ಹೇಳಿದ್ದಂತ ನೀವು ಕಳಿಸೋದಲ್ಲ, ನಾವು ಹೇಳೋಕ್ಕಿಂತ ಮುಂಚೆ ಕಳಿಸ್ಬೇಕಿತ್ತು. ಓಕೆ, ಕೊನೆಯದಾಗಿ ನಮ್ಮ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ಜೂನಿಯರ್ ಚಿತ್ರದಿಂದ ವೈರಲ್ ವೈಯಾರಿ ಗೀತೆ ಮೂಡಿ ಬರ್ತಾ ಇದೆ. ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ಸಂಯೋಜನೆ, ಪವನ್ ಭಟ್ ಅವರ ಸಾಹಿತ್ಯ ರಚನೆ, ಹರಿಪ್ರಿಯಾ ದೀಪಕ್ ಬ್ಲೂ ಮತ್ತು ತಂಡದವರ ದನಿಯಲ್ಲಿ ಗೀತೆ ಮೂಡಿ ಬರಲಿದೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ಓರ್ವ ಉದ್ಯಮಿ ನಮ್ಮ ಜೊತೆಯಾಗ್ತಾರೆ. ತಪ್ಪದೇ ಕೇಳಿ, ಟ್ಯೂನ್ ಮಾಡಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲಿನಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು, ತುಂಬಾ ಕಲರ್ಫುಲ್.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:01. ಮಧ್ಯಾಹ್ನ ಕಳೀತಾ ಇದೆ, ಸಂಜೆಯತ್ತ ಹೋಗ್ತಾ ಇದ್ದೀವಿ. ಈ ಸಮಯದಲ್ಲಿ ಈಗ ಮಂಗಳವಾರದ ಮಂಗಳಕರ ಸಂಜೆ ಹೊತ್ತ ಸಾಕ್ತಿರುವಂತಹ ಸಮಯದಲ್ಲಿ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್. ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಾಗಿದ್ದರೆ ಕೆಲವರು ಉದ್ಯಮಿಗಳಾಗಿದ್ದಾರೆ. ತಮ್ಮದೇ ಓನ್ ಬಿಸ್ನೆಸ್ ಅನ್ನು, ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರತ್ರ ತಮ್ಮ ಚಿತ್ತವನ್ನು ಹರಿಸಿ ಬಿಸ್ನೆಸ್ಸಲ್ಲಿ ಮುಂದುವರಿಯೋದು ಹೇಗೆ, ಹೆಚ್ಚು ಹೆಚ್ಚು ಹಣ ಮಾಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಸಲ್ಲಿಸೋದು ಹೇಗೆ ಅನ್ನೋ ರೀತಿ ಚಿಂತಿಸ್ತಾ ಇರ್ತಾರೆ. ನಾವೆಲ್ಲ ಒಂದು ಕಾಲದಲ್ಲಿ, ಓಯ್ ನಾವು ಯಾವ ಕಾಲದಲ್ಲಿ ಇದ್ವಪ್ಪ ಅಂಗಾರೆ ಹಂಗೆ ಹೇಳೋಕ್ಕಾಗಲ್ಲ. ಈಗ ಸಾಮಾನ್ಯವಾಗಿ ಬಟ್ಟೆಗೆ ಏನೋ ಅಂಗಡಿಗೆ ಹೋಗ್ತಿದ್ರು ಫಸ್ಟ್ ಎಲ್ಲ, ರೆಡಿಮೇಡ್ ಬಟ್ಟೆ ಅನ್ನೋದು ಅವಾಗೆಲ್ಲ ಕಮ್ಮಿ ಪೀಸ್ ಸಿಗ್ತಾ ಇದ್ವು. ಅದನ್ನು ನನಗೆ ಇಷ್ಟು ಮೀಟ್ರ್ ಬೇಕು, ಇಷ್ಟು ಮೀಟ್ರ್ ಬೇಕು ಅಂತ ಹೇಳಿ ತೊಗೊಂಡು ಬಂದು ಟೈಲರ್ ಹತ್ರ ಹೋಗಿ ಹೊಲಿಸ್ತಾ ಇದ್ರು. ಆ ನಂತರ ಸ್ವಲ್ಪ ವರ್ಷಗಳು ಕಳೆದ ನಂತರ ರೆಡಿಯಾಗಿರೋ ಡ್ರೆಸ್ಸಸ್ಗಳೇ, ಬಟ್ಟೆಗಳೇ ನಮಗೆ ಸಿಗ್ತಿತ್ತು. ಶರ್ಟು, ಪ್ಯಾಂಟು ಎಲ್ಲವೂ ಕೂಡ ರೆಡಿಯಾಗಿರೋದೇ ಸಿಗ್ತಿತ್ತು. ಈಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾನು ಪ್ರತಿ ಸಲ ನಾನು ಯಾವಾಗಲೂ ಪ್ರೋಗ್ರಾಮ್ಗೆ ಹೋಗ್ತಾ ಇರಬೇಕಾಗತ್ತೆ, ಅಥವಾ ಕೆಲವು ಕಲಾವಿದರಿರ್ತಾರೆ ಪ್ರತಿ ಇವೆಂಟ್ಗೂ ಗ್ರ್ಯಾಂಡಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆವಾಗೆಲ್ಲ ಅವರು ಪ್ರತಿ ಸಲ 1,000 ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಲ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ಹೊತ್ತಲ್ಲೇ ಒಂದು ಐಡಿಯಾ ಹುಟ್ಟಿಕೊಳ್ಳುತ್ತೆ ನಮ್ಮಲ್ಲಿ ಕೆಲವರಿಗೆ. ಯಾಕೆ ನಾವು ಈ ರೀತಿ ಬಟ್ಟೆಗಳನ್ನು ರೆಂಟಿಗೆ ಕೊಡಬಾರ್ದು, ಬಾಡಿಗೆಗೆ ಕೊಡಬಾರ್ದು? ಯಾವಾಗ ಬೇಕೋ ಅವರು ಇಷ್ಟು ದುಡ್ಡು ಅಂತ ಬಾಡಿಗೆ ಕೊಡ್ತಾರೆ, ತೊಗೊಂಡು ಹೋಗಿ ಅಡ್ರೆಸ್ನ ಹಾಕೋತಾರೆ, ಮತ್ತೆ ವಾಪಸ್ ನಮಗೆ ಕೊಟ್ಬಿಡ್ತಾರೆ. ಇದು ಒಂದು ರೀತಿ ಒಳ್ಳೆ ಆಲೋಚನೆ ಅಲ್ವಾ? ಇದು ಒಂದು ರೀತಿ ಬಿಸ್ನೆಸ್ ಆಗ್ಬೋದು ಅಂತ ಹೇಳಿ ಈ ರೀತಿ ವಿಭಿನ್ನವಾಗಿ ಆಲೋಚನೆ ಮಾಡಿದಂಥವರು ರೆಂಟಲ್ ಡ್ರೆಸ್ಸಸ್ ಅಂತ ಏನು ಶುರು ಮಾಡ್ತಾರೆ. ಅಂದರೆ ಹೊಲಿಯೋದಷ್ಟೇ ಅಲ್ಲ, ಬಾಡಿಗೆಗೂ ಕೂಡ ರೆಡಿಯಾಗಿರೋ ಡ್ರೆಸ್ಸನ್ನು ಕೊಡ್ತೀವಿ, ನೀವು ಹಾಕ್ಕೊಳ್ಳಿ ವಾಪಸ್ ಕೊಟ್ಬಿಡಿ ಅಂತ. ಇಂಥದ್ದೊಂದು ಬಿಸ್ನೆಸ್ ಮಾಡ್ತಿರೋರ ಜೊತೆ ನಾವಿವತ್ತು ಮಾತುಕತೆಯನ್ನು ಆಡೋಣ, ಶುರು ಮಾಡೋಣ. ಕೇಳ್ತಾರೆ ಇದು ಬೆಂಗಳೂರು ಬಿಸ್ನೆಸ್ ಬಸ್.

0: ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈಗಾಗಲೇ ಮಾಹಿತಿನ ನೀಡಿದ್ವಿ ಯಾವ ರೀತಿಯಾದ ಉದ್ಯಮ ಇವತ್ತಿನ ವಿಷಯ ಆಗಿದೆ ಅಂತ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಜೊತೆಯಾಗಿದ್ದಾರೆ, ಅವರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ,
0: ಹೇಗಿದ್ದೀರಿ ಮೇಡಮ್?
1: ಓ ಸೂಪರ್ ಸೂಪರ್ ಆಗಿದ್ದೀವಿ.
0: ಹೇಗ್ ನಡೀತಿದೆ ವ್ಯಾಪಾರ ಬಿಸ್ನೆಸ್ ಉದ್ಯಮ?
1: ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೀಸನ್ ಇತ್ತು, ಮ್ಯಾರೇಜ್ ಸೀಸನ್, ಎಲ್ಲಾ ತರದ ಸೀಸನ್ ಇವಾಗ್ಲೇ ನಡೀತಾ ಇರೋದು.
0: ಓಕೆ, ಕೇಳುಗರೆ ನಮ್ಮ ಜೊತೆಯಾಗಿದ್ದಾರೆ ಶ್ರೀಮತಿ ಶ್ರುತಿ ಅಜಯ್, ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥಾಪಕಿ, ಬೆಂಗಳೂರಿನವರು. ಬೆಂಗಳೂರಿನಲ್ಲಿ ನಿಮ್ಮ ಈ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಎಲ್ಲಿದೆ ಮೇಡಮ್?
1: ನಮ್ಮ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಬಂದು ನಾಗರಬಾವಿಯಲ್ಲಿದೆ.

0: ಉದ್ದೀನ್ ಪಾಳ್ಯ, ಮೇನ್ ರೋಡ್ ಅಲ್ಲಿ ಬರುತ್ತೆ ಇದು. ಅಂಡ್ ಇದು ಡಿಸೈನರ್ ಸ್ಟುಡಿಯೋ ಆಗಿರುತ್ತೆ. ಅಂಡ್ ಎಲ್ಲಾ ತರದ ಬ್ಲೌಸ್, ಎಲ್ಲಾ ತರದ ಔಟ್ ಫಿಟ್ಸ್ ಗಳನ್ನ ನಾವು ಡಿಸೈನ್ ಮಾಡ್ತೀವಿ.
1: ಓನ್ಲಿ ಫಾರ್ ವುಮೆನ್?
0: ನೋ, ಮೆನ್ಸ್ ಗೂ ಕೂಡ ಡಿಸೈನ್ ಮಾಡ್ತೀವಿ. ಮೆನ್ ಗೆ ಮುಹೂರ್ತ ಔಟ್ ಫಿಟ್ ಇರ್ಬೋದು, ಅಂಡ್ ರಿಸೆಪ್ಷನ್ ಗೆ ಸಂಗೀತ, ಹಳದಿ, ಎಲ್ಲಾ ತರ ಒಟ್ಟಾರೆ ಎಲ್ಲಾ ತರದ ಔಟ್ ಫಿಟ್ ಗಳನ್ನೂ ನಾವು ವಿನ್ಯಾಸ ಮಾಡ್ತೀವಿ.
1: ಎಷ್ಟು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆನ ತಾವು ಸ್ಥಾಪಿಸಿದ್ರಿ?
0: ಎಕ್ಸಾಕ್ಟ್ಲಿ 3 ಇಯರ್ಸ್, 3 ವರ್ಷಗಳ ಹಿಂದೆ ನಾವು ಈ ಸಂಸ್ಥೆನ ಸ್ಥಾಪಿಸಿದ್ದು. April 23rd ನಾವು ಇದನ್ನ ಉದ್ಘಾಟಿಸಿದ್ದು.
1: ತಾವು ಮೂಲತಃ ಬೆಂಗಳೂರಿನವರ?
0: ಮೂಲತಃ ಮೈಸೂರಿನವಳು, ಬೆಂಗಳೂರಲ್ಲಿ ಮದುವೆ ಆದ್ಮೇಲೆ ಬಂದು ಸೆಟ್ಲ್ ಆಗಿರೋದು.
1: ತಾವೇನ್ ಮಾಡ್ಕೊಂಡಿರೋದು, ಓದ್ಕೊಂಡಿರೋದು ಈ ಇಂಡಸ್ಟ್ರಿ ಬಗ್ಗೆ, ಈ ಉದ್ಯಮದ ಬಗ್ಗೆ ತಿಳ್ಕೊಂಡಿರೋರ ಹೇಗೆ ಅಂತ?
0: ಇಲ್ಲ, ಖಂಡಿತ ಇಲ್ಲ. ನಾನು ಆಕ್ಚುಲಿ BCOM ಗ್ರಾಜುಯೇಟು. ಅದಾದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ರಿಸರ್ಚ್ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ, ಮಾರ್ಕೆಟ್ ರಿಸರ್ಚ್ ಕಂಪನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸುಮಾರು 10-11 ವರ್ಷ ನಾನು ಅಲ್ಲೇ ವರ್ಕ್ ಮಾಡಿದ್ದೀನಿ. ಆಮೇಲೆ ಒಂದು ಜಸ್ಟ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸು ನನಗೆ ಆಗ್ಲಿ ನನ್ನ ಹಸ್ಬೆಂಡ್ಗೆ ಆಗ್ಲಿ ತುಂಬಾ ಇತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ತುಂಬಾ ತರದ ಬಿಸ್ನೆಸ್ ನ ನಾವು ಟ್ರೈ ಮಾಡಿ ಆಕ್ಚುಲಿ ಅದು ಸಕ್ಸೀಡ್ ಆಗದೆ ಇದ್ದಿದ್ದು ಇದೆ. ಅದಾದ್ಮೇಲೆ ನಾವು ಈ ಬಿಸ್ನೆಸ್ ನ ಇಂಟ್ರೆಸ್ಟ್ ಇದ್ದು ಟ್ರೈ ಮಾಡಿದ್ವಿ. ಹೇಗ್ ಬರುತ್ತೆ ನೋಡೋಣ ಅಂತ ಹೇಳಿ ಲೈಕ್ ಫಸ್ಟ್ ನಾನು ಇದ್ರ ಬಗ್ಗೆ ಪ್ಯಾಷನ್ ಆಗಿ ತಗೊಂಡೆ, ಲೈಕ್ ಏನ್ ಮಾಡ್ಬೋದು, ಏನ್ ಡಿಸೈನ್ ಮಾಡ್ಬೋದು ಅಂತ ಹೇಳಿ. ಸೊ ಅದು ಆಮೇಲೆ ನನ್ಗೆ ವೇರ್ ಮಾಡೋದಕ್ಕೆ ಶುರು ಮಾಡಿದೆ, ನನ್ನ ಮಗಳಿಗೆ ಡಿಸೈನ್ ಮಾಡೋದಕ್ಕೆ ಜಾಸ್ತಿ ಶುರು ಮಾಡಿದೆ. ಹೋಗಿ ಬೇರೆ ಕಡೆನೆ ಮಾಡ್ಸ್ಕೊಳ್ತಾ ಇದ್ದಿದ್ದು, ಬಟ್ ಸ್ಟಿಲ್ ಈ ತರಾನೇ ಹಾಕೋಬೇಕು ಬಟ್ಟೆ, ಈ ತರಾನೇ ಸ್ಟೈಲಿಂಗ್ ಮಾಡ್ಕೋಬೇಕು, ಆ ತರನೆಲ್ಲ ನೋಡ್ತಾ ಇದ್ವಿ. ಅದಾದ್ಮೇಲೆ ನಾನು ಯಾಕೆ ನಾನೇ ಇದನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ.
1: ಓಕೆ, ನೀವು ಒಂದು ಆಲೋಚನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಷ್ಟೋ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡಿದ್ದೀರಾ, ಆದ್ರೂ ಕೂಡ ಜೀವನದಲ್ಲಿ ಸಾಧಿಸಬೇಕು, ಹೆಸರು ಮಾಡಬೇಕು ಅನ್ನೋದು ಛಲ ಬಿಡ್ಲೇ ಇಲ್ಲ. ಕೊನೆಗೊಂದು ಈ ಒಂದು ಡಿಸೈನರ್ ಬೊಟಿಕ್ ನ ಶುರು ಮಾಡಿದ್ರೆ ಅದು ತಮ್ಮ ಕೈ ಹಿಡಿದಿದೆ ಅಂತ ಹೇಳ್ತಿದ್ದೀರಾ?
0: ಇದಕ್ಕೆಲ್ಲ
1: ತಯಾರಿ, ಟ್ರೈನಿಂಗು ಮತ್ತೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಹೇಗ್ ಫೀಲ್ ಮಾಡ್ತೀರಿ ಇವೆಲ್ಲದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಒಂದು ಹಾಡು ಪ್ರಸಾರ ಆಗುತ್ತೆ, ತದನಂತರ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀವಿ. ನಿಮ್ದು ಯಾವ್ದಾದ್ರು ಸ್ಪೆಷಲ್ ಸಾಂಗ್ ಏನಾದ್ರು ಬೇಕಿದ್ರೆ ಕೇಳಬಹುದು ಮೇಡಮ್?
0: ಸ್ಪೆಷಲ್ ಸಾಂಗ್ ಅಂದ್ರೆ ಲಂಕೇಶ್ ಪತ್ರಿಕೆಯಿಂದ ಇಂದು ಕಂಡ ಕನಸು ಅಂತ ಇದೆಯಲ್ಲ, ಆ ಹಾಡು ನಮ್ಗೆ ತುಂಬಾ ಇಷ್ಟ. ಅದನ್ನ ಡೆಡಿಕೇಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ.
1: ಓಕೆ, ಟ್ರೈ ಮಾಡ್ತೀವಿ. ನಮ್ಮ ಲಿಸ್ಟ್ ಅಲ್ಲಿ ಇದೆಯಾ, ಕಂಪ್ಯೂಟರ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ನಿಮ್ಗೋಸ್ಕರ ಹಾಡನ್ನು ಪ್ಲೇ ಮಾಡ್ತೀವಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು, ಬೆಂಗಳೂರು ಬಿಸ್ನೆಸ್ ಬಸ್. ನಮ್ಮ ಜೊತೆ ಇದ್ದಾರೆ ಶ್ರುತಿ, ಅಜಯ್.
2: ಸಂಜು, ನಿನ್ಗೊಂದ್ ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

0: ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಜಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್, ಅಸ್ತಾ ಡಿಸೈನರ್, ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥಾಪಕಿ. ಸಾಕಷ್ಟು ಉದ್ಯಮಗಳಿಗೆ ಕೈ ಹಾಕಿದ್ವಿ, ಆದರೆ ಕೈ ಸುಟ್ಕೊಂಡ್ವಿ. ಕೊನೆಗೆ ಈ ರೀತಿಯಾದಂಥ ಒಂದು ಆಲೋಚನೆ ಬಂತು, ನಾವೇ ಯಾಕೆ ವಸ್ತುಗಳನ್ನು ಡಿಸೈನ್ ಮಾಡಬಾರ್ದು ಅಂತ. ನಿಮ್ಮಲ್ಲಿ ಬೇಸಿಕಲಿ ಈ ಥರದ್ದು ಏನಾದರೂ ಸ್ಕಿಲ್ ಇತ್ತಾ, ಅಥವಾ ನೀವು ಏನಾದರೂ ಟ್ರೈನಿಂಗ್ ತಗೊಂಡು ಶುರು ಮಾಡಿದ್ರ ಅಂತ ಮೇಡಮ್?
1: ಓಕೆ, ಸ್ಕಿಲ್ ಅಂತ ಏನು ಇರ್ಲಿಲ್ಲ. ಯೂಶ್ವಲಿ ಅದೇ ನಾ ಹೇಳಿದ್ನಲ್ಲ, ನೋಡಿದಾಗ ಅದನ್ನ ಹೇಗಿದೆ ಅದು ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಏನ್ ಯೂಸ್ ಮಾಡಿದ್ದಾರೆ ಪ್ರತಿಯೊಂದನು ನೋಡಿ ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡ್ತಾ ಇದ್ವಿ. ಸೊ ಅದು ನಮ್ಮದೇ ಆದ ಬಟ್ಟೆಗಳಿಗೆ ಟ್ರೈ ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದೊಂದಾಗಿ ವಿಷಯಗಳನ್ನ ತಿಳ್ಕೊಳಕ್ ಶುರು ಮಾಡಿ. ಬಿಸ್ನೆಸ್ ಅಂತ ಕೈ ಹಾಕುವಾಗ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಒಂದು ಸಲೂನ್ ಅಂಡ್ ಬೂಟಿಕ್ ಬಿಸ್ನೆಸ್ ನ ಟ್ರೈ ಮಾಡಿದ್ವಿ ಬೇರೆ ಊರಿನಲ್ಲಿ. ಸೊ ಅದ್ರಿಂದ ಅದ್ರದ್ದು ಸ್ವಲ್ಪ ನಾಲೆಜ್ ನ ತಗೊಂಡು ನಮ್ಮ ಏರಿಯಾದಲ್ಲೇನೆ ಟ್ರೈ ಮಾಡ್ಬೇಕು ಅಂತ. ನಾನು ಬೇಸಿಕಲಿ ಬಂದು ನಾಗರಬಾವಿಗೆ ಬಂದು 18 years ಆಯ್ತು. ಸೊ ಅದ್ರಿಂದ ಯಾಕೆ ನಮ್ಮ ಏರಿಯಾದಲ್ಲೇ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಟ್ರೈ ಮಾಡಿದಾಯ್ತು.
0: ಈಗ ಇದು ನಿಮ್ಮ ಒಬ್ಬರ ಉದ್ಯಮವ ಅಥವಾ ನಿಮ್ ಜೊತೆ ನಿಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ?
1: ಬ್ಯಾಕ್ ಸಪೋರ್ಟ್ಗೆ ಖಂಡಿತ ನಮ್ಮ ಹಸ್ಬೆಂಡ್ ಇದ್ದೇ ಇದ್ದಾರೆ. ಸೊ ಅವರದು ಪ್ರತಿಯೊಂದು ಪಾರ್ಟ್ ಅವರು ಅವ್ರ ಪಾರ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ.
0: ಓಕೆ, ಸಾಮಾನ್ಯವಾಗಿ ಈಗ ಕಾಲ ಕಳೆದಂತೆ ಒಂದೊಂದು ವಿಷಯಗಳು ಬದಲಾಗುತ್ತೆ. ಅವಾಗೆಲ್ಲ ಈ ಏನಿರ್ತಾರೆ ಹೇರ್ ಕಟ್ ಮಾಡೋರಿಗೆಲ್ಲ ಕಟ್ಟಿಂಗ್ ಶಾಪ್ ಅಂತ ಹೇಳ್ತಿದ್ವಿ, ಈಗ ಅದೆಲ್ಲ ಸಲೂನ್ ಆಗಿದೆ, ನಂತರ ಈಗ ಹೇರ್ ಡ್ರೆಸ್ಸಿಂಗ್ ಆಗಿದೆ, ಬೇರೆ ಬೇರೆ ಪದಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಿದೆ. ಈ ಟೈಲರಿಂಗ್, ಟೈಲರ್ಗೂ ಮತ್ತೆ ಈ ಬೊಟಿಕ್ಗೂ ನೀವು ಹೇಗೆ ಓರ್ವ ಪ್ರೊಫೆಷನಲ್ ಆಗಿ ಅದನ್ನ ಡಿಫೈನ್ ಮಾಡ್ತೀರಾ, ವ್ಯತ್ಯಾಸಗಳನ್ನ ತಿಳಿಸ್ತೀರಾ?

0: ಸೊ ಟೈಲರಿಂಗ್ ಮತ್ತೆ ಬೋಟಿಕ್ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಟೈಲರಿಂಗ್ ಅಲ್ಲಿ ಯೂಶುವಲಿ ನಾವೇ ಹೋಗಿ ಅವ್ರಿಗೆ ಕೊಟ್ಟು ಇದರಲ್ಲಿ ನಮ್ಗೆ ಇದನ್ನ ಹೊಲ್ದು ಕೊಡಿ ಅಂತ ಕೇಳ್ತೀವಿ. ಸೊ ಅವರು ಹೊಲಿಯೋದನ್ನ ಮಾತ್ರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ತರ ನೀವು ಈ ಬಟ್ಟೆಲಿ ಈ ತರನೂ ಕೂಡ ಮಾಡಬಹುದು ಅಂತ ಒಂದು ಐಡಿಯಾನ ಅವರು ನಿಮ್ಗೆ ಕನ್ವೆ ಮಾಡೋದಿಲ್ಲ. ನಮ್ಗೇನ್ ನಾವೇನ್ ಹೇಳ್ತೀವೋ ಅದನ್ನ ಅವ್ರು ಹೊಲಿಯೋ ಅಷ್ಟು ಕೆಪಾಸಿಟಿ ಅವ್ರಿಗಿರತ್ತೆ, ಅವ್ರು ಮಾಡೇ ಮಾಡ್ತಾರೆ. ಸೊ ಆದ್ರೆ ಬೊಟೀಕ್ ಅಥವಾ ಡಿಸೈನರ್ ಸ್ಟುಡಿಯೋ ಅಂತ ನೀವು ಬಂದಾಗ ಅವರು ಒಂದು ಬಟ್ಟೆ ಕೊಟ್ರೆ ಸಾಕು, ನಾವ್ ಅದ್ರಲ್ಲಿ ಯಾವ್ಯಾವ ತರ ಮಾಡ್ಬೋದು ಅಂತ ನಾವು ಒಂದು ಕ್ಲೈಂಟ್ ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
1: ನೀವೇ ಡಿಸೈನರ್ ಆಗಿರ್ತೀರಾ ನಮಗೆ?
0: ಖಂಡಿತ. ಯಾಕಂದ್ರೆ ಕೆಲವರಿಗೆ ಬಟ್ಟೆ ಇಷ್ಟು ತಗೊಂಡೋಗಿ ಕೊಟ್ರೆ ಇಷ್ಟು ಏನ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ, ಆದ್ರೆ ಅಷ್ಟೇ ಬಟ್ಟೆಯಲ್ಲಿ ಇನ್ನ ಏನೇನ್ ಮಾಡ್ಬೇಕು ಅನ್ನೋದು ಐಡಿಯಾ ಕೂಡ ಐಡಿಯಾ ಇರೋದಿಲ್ಲ. ಬಿಕಾಸ್ ಬೇಸಿಕಲಿ ಯಾರು ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿರೋದಿಲ್ಲ, ಏನೋ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ಬೋದು ಅಂತ ಅಷ್ಟೇ ಗೊತ್ತಿರುತ್ತೆ ಅವರಿಗೆ. ನಾವು ಏನ್ ಹೇಳ್ತೀವಿ, ಓಕೆ ಹಿಂಗ್ ಮಾಡಿದ್ರೆ ಅದ್ರಲ್ಲಿ ಫ್ಲಾಸ್ ಏನಿದೆ, ಆಮೇಲೆ ಪ್ರೋಸ್ ಏನಿದೆ, ಎರಡೂ ಕೂಡ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವೊಂದ್ ಕಡೆ ನಂಗೆ ಹೀಗೆ ಬೇಕು, ನಾನ್ ಹೀಗೆ ರೆಡಿ ಆಗ್ಬೇಕು ಅಂತ ಅನ್ಕೊಂಡು ಬಂದಿರ್ತಾರೆ, ಬಟ್ ಔಟ್ಪುಟ್ ಬಂದಿರಲ್ಲ ಎಷ್ಟೋ ಸಲ ಕೆಲವರಿಗೆ. ಯಾತಿಕ್ ಬಂದಿರಲ್ಲ ಅನ್ನೋದು ಅವ್ರಿಗೆ ಟೈಲರಿಂಗ್ ಕಡೆ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ಅದ್ ಔಟ್ಪುಟ್ ಬರೋದಿಲ್ಲ ಅನ್ನೋದನ್ನ ನಾವ್ ಫಸ್ಟೇ ಬರ್ತಾ ಬರಲ್ವಾ ಅನ್ನೋದನ್ನ ನಾವ್ ಅಚೀವ್ ಮಾಡ್ಬೋದಾ ಮಾಡ್ಬಾರ್ದ ಅಂತ ಫಸ್ಟೇ ಹೇಳಿರ್ತೀವಿ. ಅದಿಲ್ಲ ಅಂದ್ರೆ ಬೇರೆ ಡಿಸೈನ್ ನ ನೀವು ಈ ಬಿ ಡಿಸೈನ್ ನ ನೀವು ಮಾಡ್ಕೊಂಡ್ರೆ ಇದಕ್ ಚೆನ್ನಾಗ್ ಕಾಣತ್ತೆ ಅನ್ನೋದು ಕೂಡ ನಾವ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
1: ಅಂದ್ರೆ ನಮ್ಮನ್ನೆಲ್ಲ ಬ್ಯೂಟಿಫುಲ್ ಆಗಿ ನೀವ್ ರೆಡಿ ಮಾಡ್ಬಿಡ್ತೀರ ವಸ್ತ್ರದಲ್ಲಿ ಅಂತ ಆಗುತ್ತೆ.
0: ಖಂಡಿತ ರೆಡಿ ಮಾಡ್ತೀವಿ, ಬ್ಯೂಟಿಫುಲ್ ಆಗೂ ಮಾಡ್ತೀವಿ, ಅಂಡ್ ವಿತ್ ಲವ್. ತಗೊಂಡ್ರೆ ಕಂಪ್ಲೀಟ್ ಅದನ್ನ ಮುಗಿಸಿ ಕೊಟ್ಟಿ ನಿಮ್ನ ಒಂದು ಫೋಟೋ ಶೂಟ್ ಗೆ ಇರ್ಬೋದು, ಒಂದ್ ಹೊರಗಡೆ ಎಲ್ಲಾರು ಓದುವಾಗ್ಲೇ ಇರ್ಬೋದು, ಯಾರು ಕೇಳ್ಬೇಕು ನಿಮ್ನ, ಓ ಎಷ್ಟು ಚೆನ್ನಾಗ್ ಕಾಣ್ತಾ ಇದೀರಾ, ಎಲ್ಲಿ ಹೋಲ್ಸಿದ್ರಿ, ಇದು ಆಟೋಮೆಟಿಕ್ ಆಗಿ ಪ್ರೊಆಕ್ಟಿವ್ ಆಗಿ ಬರ್ಬೇಕು ಯಾರಿಗೆ ಆಗ್ಲಿ, ಆತರ ಮಾಡೋ ಜವಾಬ್ದಾರಿ ನಮ್ದಿರುತ್ತೆ.
1: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಯಾವ್ದೇ ಬಿಸ್ನೆಸ್ ಗೂ ಮೂಲವಾಗಿ ಬೇಕಾಗಿರೋದು ಸಮಯದ ಜೊತೆ ಜೊತೆಗೆ ಬಂಡವಾಳ. ಸೊ ಆರಂಭದಲ್ಲಿ ನಿಮ್ಗೆ ಈ ಆಲೋಚನೆ ಬಂದಾಗ ಏನ್ ಮಾಡಿದ್ರಿ, ಇದನ್ನ ತಿಳ್ಕೊಳ್ತೀವಿ. ನೀವೇ ಕೇಳಿದಂತಹ ಎಂದೋ ಕಂಡ ಕನಸು ನನಸಾಗಿದೆ 3 ವರ್ಷದ ಹಿಂದೆ ಅಲ್ವಾ? ಸೊ ಆ ಗೀತೆ ಇದೀಗ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಮನಬಿಲ್ಲು.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, musically yours.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು. ಮಾತನಾಡ್ತಾ ಇದ್ವಿ ಟ್ರೈ ಅಂಡ್ ಎರರ್ ಬಗ್ಗೆ, ನಾವು ಹೇಗೆ ಕಲ್ತ್ರಿ ಅಂತ, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಕಲಿಯೋದು, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಹೊಸದನ್ನ ಕಲಿಯೋದು, ಹೀಗೆ ಶುರು ಮಾಡಿದ್ವಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಿ. ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡಬೇಕಾದ್ರೆ ನಮ್ಮ ಜ್ಞಾನ ಕೌಶಲ್ಯ ಸಮಯದ ಜೊತೆ ಜೊತೆಗೆ ನಮಗೆ ಮೂಲವಾಗಿ ಬೇಕಾಗಿರೋದು ಬಂಡವಾಳ. ಆಗ ನೀವು ಹೇಗೆ, ಎಷ್ಟು ಬಂಡವಾಳದ ಹಣದ ಮೂಲಕ ತಾವು ಈ ಒಂದು ಉದ್ಯಮವನ್ನು ಶುರು ಮಾಡಿದ್ರಿ?
1: ಬಂಡವಾಳ, ಹೌದು, ಅದು ತುಂಬಾ ಅತಿ ಮುಖ್ಯವಾದ ಹಂತ ಅಂತಾನೆ ಹೇಳ್ಬೋದು. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂಡವಾಳ ನಾವು ಎಷ್ಟು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ಯಾವತ್ತೂ ಮುಖ್ಯ ಆಗತ್ತೆ ಅದು. ಇವಾಗ ನಾವು ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನಿಷಿಯಲ್ ಆಗಿ ಫಸ್ಟ್ ಕಡಿಮೆ ಬಂಡವಾಳದಿಂದನೇ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಅಟ್ ದ ಎಂಡ್ ಆಫ್ ದ ಬಿಸ್ನೆಸ್ ಸೆಟಪ್ ಆಗೋ ಟೈಮ್ಗೆ ಅದು ಬಂಡವಾಳ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿತ್ತು. ಸ್ಟಿಲ್ ನಾವು ಎಲ್ಲಾ ತರದ ಸೋರ್ಸಸ್ ಇಂದನು ಟ್ರೈ ಮಾಡಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಅಂಕೆಗಳಲ್ಲಿ ಹೇಳಕ್ ಆಗೋದಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಲೈಕ್ ಅಬೌಟ್ 20 ಆ ತರ ನಮ್ಗೆ ಇನ್ವೆಸ್ಟ್ಮೆಂಟೇ ಬಿದ್ದಿದೆ ಇದಕ್ಕೆ.
0: ಓಕೆ, 20 lakh. ಓಕೆ, ಈಗ ಲಕ್ಷಾಧಿಪತಿಗಳಾಗಿದ್ರೆ ಕೋಟ್ಯಾಧಿಪತಿಗಳಾಗಿದ್ದೀರ ಅಂತ ನಾನು ಕೇಳಲ್ಲ, ಯಾವಾಗ್ಲೂ ಖುಷಿಯಾಗಿರಿ ಅಂತಾನೆ ಹೇಳ್ತೀವಿ, ಯಾಕಂದ್ರೆ ನಿಮ್ಮ ಶ್ರಮ ಅಷ್ಟಿರತ್ತೆ. ತಾವು ಈ ಒಂದು ಬಿಸ್ನೆಸ್ ಶುರು ಮಾಡಿದ ನಂತರ ಅದಕ್ಕೊಂದು ಜಾಗ ಬೇಕಿರುತ್ತೆ, ಮತ್ತಷ್ಟು ಕೆಲಸಗಾರರು ಬೇಕಿರ್ತಾರೆ, ಇದರ ಎಲ್ಲ ಹೊಂದಾಣಿಕೆ ಆಗಿರ್ಬೋದು, ಅದನ್ನ ಜೋಡಿಸೋದಾಗಿರ್ಬೋದು, ಹೇಗೆ ಅಂತ?
1: ಈ ಬಿಸ್ನೆಸ್ ಯಾವ್ದೇ ಇದು ಅಂತಲ್ಲ, ಯಾವ್ದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ನಾನು ರಿಸರ್ಚ್ ನಾನೇ ಆಗ್ಲಿ ನನ್ನ ಹಸ್ಬೆಂಡೇ ಆಗ್ಲಿ ರಿಸರ್ಚ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ನಾವು. ಸೊ ಕನ್ಸ್ಯೂಮರ್ ರಿಸರ್ಚ್ ನ ನಾವು ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ. ಅದನ್ನ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆ ರಿಸರ್ಚ್ ಮಾಡ್ಲೇಬೇಕು ಅನ್ನೋದೊಂದಿತ್ತು. ಸೊ ಯಾವ ರೋಡ್ ಅಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಚಿಕ್ಕದಾಗಿರ್ಲ ದೊಡ್ಡದಾಗಿರ್ಲ ಅನ್ನೋದನ್ನ ನಾವು ಪ್ರತಿಯೊಂದನ್ನು ನೋಡ್ತಾ ಇದ್ವಿ. ನಾವು ಸಡನ್ ಆಗಿ ಈ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಹೆಂಗೆ ಅಂದ್ರೆ, ಜಸ್ಟ್ ಈ ರೋಡ್ ಅಲ್ಲಿ ಓಡಾಡುವಾಗ ಈ ಬಿಲ್ಡಿಂಗ್ ನಾವು ಏನಿದೀವಿ ಈಗ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಕನ್ಸ್ಟ್ರಕ್ಷನ್ ಆಗುವಾಗ ಓಕೆ ಈ ರೋಡ್ ಅಲ್ಲಿ ಇಂಪ್ರೂವೈಸ್ ಆಗತ್ತೆ, ಬಿಕಾಸ್ 3 years ಬ್ಯಾಕ್ ಈ ರೋಡ್ ಸ್ವಲ್ಪ ಇಂಪ್ರೂವೈಸೇಷನ್ ಏನ್ ಇರ್ಲಿಲ್ಲ. ಬಟ್ ಇವತ್ತಿನ ದಿವಸ ಬಂದ್ರೆ ಈ ರೋಡ್ ಅಲ್ಲಿ ಪಾರ್ಕಿಂಗ್ ಮಾಡಕ್ಕೂ ಜಾಗ ಇಲ್ಲ, ಆ ತರ ಬೆಳೆದಿದೆ ರೋಡು. ಸೊ ಬಂದಾಗ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಇಮಿಡಿಯೇಟ್ ಆಗಿ ಮಾತಾಡಿ ಕೇಳಿ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ನಾವು ಅಡ್ವಾನ್ಸ್ ಮಾಡಿ ಓಕೆ ಮಾಡೋಣ ಅಂತ ಹೇಳಿ ತುಂಬಾ ಧೈರ್ಯ ಮಾಡಿ ಕೈ ಹಾಕಿದ್ವಿ ಇದಕ್ಕೆ. ಸೊ ಜಾಗನ ಅವಾಗ ನಾವು ಡಿಸೈಡ್ ಮಾಡಿದ್ವಿ, ಅಂಡ್ ಮೋರ್ ಎವರ್ ಏರಿಯಾ ನಾನು ಅವಾಗ್ಲೇ ಹೇಳ್ದಂಗೆ. ಸೊ ನಾವ್ ಎಲ್ಲೆಲ್ಲೋ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ವಿ, ಯೂಶಲಿ ಎಲ್ಲಾ ಕಡೆನೂ ಹೋದಾಗ ಯಾವ್ದಾದ್ರು ಒಂದು ಹೋಟೆಲ್ ಬಿಸ್ನೆಸ್ ಇರ್ಬೋದು, ಮತ್ತೆ ಅದೇ ಬೊಟೀಕ್ ಬಿಸ್ನೆಸ್, ಸಲೂನ್ ಬಿಸ್ನೆಸ್, ಮತ್ತೆ ಇನ್ನೂ ಒಂದ್ 2-3 ಬಿಸ್ನೆಸ್ ಲೈಕ್ ಫರ್ನಿಚರ್ ಬಿಸ್ನೆಸ್ ಮಾಡ್ತಾ ಇದ್ವಿ ನಾವು, ಅಂಡ್ ಡೆಮೋಲಿಷನ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಎಲ್ಲಾ ತುಂಬಾ ಯಾವ್ದನ್ನೂ ನಾಗರಭಾವಿಯಲ್ಲಿ ನಾವು ಯಾವತ್ತೂ ಮಾಡಿಲ್ಲ. ಸೊ ಈ ಬಿಸ್ನೆಸ್ ನ ನಾವು ಮದ್ವೆ ಆಗಿ 1 year ನಾವು ನಾಗರಬಾವಿಗೆ ಬಂದು ಶಿಫ್ಟ್ ಆಗಿದ್ದು. ಸೊ ಅದು ಇದೊಂಥರ ನಮ್ಗೆ ಹೋಮ್ ಟೌನ್ ತರ ಆಗೋಗಿದೆ ಏರಿಯಾ. ಸೊ ಅದಕ್ಕೆ ಇಲ್ಲೇ ಮಾಡ್ಬೇಕು ಅನ್ನೋದೊಂದು ಕನ್ಸಿತ್ತು, ಅದನ್ನ ನಾವು
0: ಈಗ ಒಂದು ಸಿಂಗಲ್ ಬ್ರಾಂಚ್ ಇದೆ ಹಾಗಾದ್ರೆ ಅಲ್ಲಿ.
1: ಹೌದು, ಸಿಂಗಲ್ ಬ್ರಾಂಚ್ ಇದೆ.
0: ಈಗ ಏನು ನೀವು ವಸ್ತ್ರ ವಿನ್ಯಾಸಕ್ಕೆ ಇಳಿದ್ರಿ, ಬೊಟಿಕ್ ಅನ್ನ ಆರಂಭ ಮಾಡಿದ್ರಿ, ರೆಂಟಲ್ಸ್ ಐಡಿಯಾ ಬಂದಿದ್ದು ಯಾವಾಗ, ಹೇಗೆ ಹೊಳಿತು ಆ ಒಂದು ಆಲೋಚನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಜಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು, ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಆಸ್ತಾ ಇವರ ಡಿಸೈನರ್ ರೆಂಟಲ್ಸ್ ಅಂಡ್ ಬೊಟಿಕ್ ಏನಿದೆ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥೆ ಆಸ್ತಾ. ಹೆಸರು ಹುಟ್ಟಿದೆ ಹೇಗೆ ಮೇಡಮ್ ಇದು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ಆಸ್ತಾ ಹೆಸರು ಹುಟ್ಟಿದ ಹೇಗೆ ಅಂತ?
4: ಆಸ್ತಾ ಹೆಸರು ಅದೇ ಈಗ ಅಡ್ವಾನ್ಸ್ ಮಾಡಿದ್ವಿ, ಸೊ ಮಾಡ್ಲೇಬೇಕು ಅಂತ ಇದನ್ನು ಮಾಡಿದ್ವಿ, ಡಿಸೈಡು ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಹೆಸರು ಇಡಬೇಕು ಅಂತ ತುಂಬಾ ಹೆಸರುಗಳನ್ನ ನಾವು ಚೆಕ್ ಮಾಡ್ತಾ ಇದ್ವಿ, ಏನಂತ ಇಡೋಣ, ಹೆಸರು ಏನ್ ಇಡೋಣ ಅಂತ ಹೇಳಿ. ಅಂಡ್ ಹೆಸರು ಇಡೋದ್ರ ಜೊತೆಗೆ ಅದು ಎಲ್ಲಾರ್ಗೂ ಈಸಿ ಆಗೂ ಇರ್ಬೇಕು ಕರೆಯೋದಕ್ಕೆ. ಅಂಡ್ ಹೆಸರು ಕೇಳಿದ ತಕ್ಷಣ ಆರ್ಟಿಸ್ಟ್ ಇಂಪ್ ಆಗು ಇರ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತಾ ಇದ್ವಿ. ಈಗ ನಾನು ನಮ್ಮ ಹಸ್ಬೆಂಡ್ ಕುತ್ಕೊಂಡು, ಸೊ ನಮ್ಮ 4 ಜನ ಅಂದ್ರೆ ನಾನು ನನ್ನ ಹಸ್ಬೆಂಡು ನನ್ನ 2 ಮಕ್ಳು, ಆ 4 ಜನದ ಹೆಸರನ್ನ ಮೊದಲನೇ ಇದನ್ನ ತಗೊಂಡು ನಾವು ಆಸ್ತಾ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಎ ಅಂದ್ರೆ ಅಜಯ್, ಎಸ್ ಅಂದ್ರೆ ಶ್ರುತಿ, THA ಅಂದ್ರೆ ತಸ್ಮೈ ತಮಸ್ವಿ ಅಂತ, ತಸ್ಮೈ ನನ್ನ ಮಗ, ತಮಸ್ವಿ ಬಂದು ನನ್ನ ಮಗಳು. ಸೊ ಇದಿಷ್ಟು ಸೇರಿ ನಾವು ಒಂದು ಫ್ಯಾಮಿಲಿ, ಯಾವಾಗ್ಲೂ ಒಟ್ಟಿಗೆನೆ ಇರ್ತೀವಿ. ಸೊ ಒಂದು ಫ್ಯಾಮಿಲಿ ಆಗಿ ನಾವು ಇದನ್ನ

0: ಫ್ಯಾಮಿಲಿ ಹೆಸರನ್ನ ಇಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಇದನ್ನ ಇಟ್ವಿ.
1: ಆಸ್ತಾ, ಸೌಂಡ್ಸ್ ಗುಡ್. ಎಲ್ಲರೂ ಇದ್ದೀರಾ ಅದರಲ್ಲಿ? ಓಕೆ. ಆರಂಭದಲ್ಲಿ ತಾವು ಏನು ಡಿಸೈನರ್ ಬೊಟಿಕ್ ಅನ್ನ ಶುರು ಮಾಡ್ತೀರಾ, ರೆಂಟಲ್ಸ್ ಅವಾಗಲೇ ಬಂದಿದ್ದ ಐಡಿಯಾನ ಅಥವಾ ಆನಂತರನ ಬಾಡಿಗೆನೂ ಕೊಡಬಹುದು ನಮ್ಮ ಡಿಸೈನ್ ಮಾಡಿದ ಬಟ್ಟೆಗಳನ್ನ ಅನ್ನೋದು?
0: ರೆಂಟಲ್ಸ್ ಕೂಡ ಮಾಡಬೇಕು ಅಂತ ಫಸ್ಟ್ ಏನೇ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇವಾಗ ಇವಾಗಿನ ಇದರಲ್ಲಿ ಔಟ್ಫಿಟ್ಸ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರೇ ಆಗ್ಲಿ, ಈಗ ನಾನೇ ಆಗ್ಲಿ, ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅಂತ ಅನ್ಕೋತೀನಿ ಹೊರತು ಹೇಗೋ ಒಂದು ಹೋಗೋಣ ಅನ್ನೋದು ಯಾರಿಗೂ ಇಲ್ಲ. ಸೊ ರೆಡಿಯಾಗಿ ಹೋಗುವಾಗ ಈಗ ನಾನು ಒಂದು ಬಟ್ಟೆ ಹಾಕೋಬೇಕು ಅಂದ್ರೆ ಆ ಬಟ್ಟೆಗೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಕೂಡ ನೋಡ್ಬೇಕು. ಅಂಡ್ ಆ ಬಟ್ಟೆನ ನಾನು ಹಾಕೊಳ್ಳೋದು ಒಂದೇ ಒಂದು ಸಲ. ಬಿಕಾಸ್ ನಾವು ಎಲ್ಲೇ ಹೋದ್ರು ಒಂದು ಫೋಟೋಸ್ ಅಂತ ತೆಕ್ಕೊಳ್ತೀವಿ, ತೆಕ್ಕೊಂಡ ತಕ್ಷಣ ಓ ಈ ಬಟ್ಟೆನ ಇದಕ್ಕೆ ಹಾಕೊಂಡು ಹೋಗಿದ್ದೆ, ನನ್ ಫೋಟೋ ಸಿಕ್ಕಿದೆ ಇದ್ರಲ್ಲಿ ಆಲ್ರೆಡಿ ಇದೆ, ಅದ್ರಲ್ಲಿ ಪೋಸ್ಟ್ ಈಗ ಪೋಸ್ಟ್ ಮಾಡೋದು ಕೂಡ ಸರ್ವೆ ಸಾಮಾನ್ಯ ಆಗೋಗಿದೆ. ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಇರ್ಬೋದು, ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಸ್ಟೇಟಸ್ ಹಾಕೋದಿರ್ಬೋದು, ತುಂಬಾ ಸರ್ವೆ ಸಾಮಾನ್ಯ ಆಗಿರೋದ್ರಿಂದ ಒಂದ್ಸಲ ಹಾಕಿದ ಬಟ್ಟೆ ಇನ್ನೊಂದು ಸಲ ಹಾಕೋದಕ್ಕೆ ಅದು ಮೇ ಬಿ ಅರೌಂಡ್
1: ಸಾವಿರ ಸಲ ಯೋಚನೆ ಮಾಡ್ತೀವಿ, ಬೇಕಾ ಹಾಕ್ಲಾ,
0: ಯೋಚನೆ ಮಾಡ್ತೀವಿ. ಅಂಡ್ ಇನ್ನೊಂದು ಈ ಮದ್ವೆಗೆ ಹೋಗಿದೀವಿ, ಇದಕ್ ಹಾಕೊಂಡು ಹೋಗಿದೀವಿ, ಇದಕ್ಕೆ ಆಲ್ರೆಡಿ ಇವರೆಲ್ಲ ನೋಡಿದಾರೆ,
1: ಹೊಸಬ್ರು ಬಂದ್ರೆ ಮಾತ್ರ ಹಾಕೊಂಡು ಹೋಗೋಣ
0: ಅಂತ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಎವ್ರಿ ಟೈಮ್ ನಾವು ಏನ್ ಮಾಡಕ್ಕಾಗತ್ತೆ, ಅಷ್ಟೊಂದು ಖರ್ಚು ಮಾಡಿ ಹೊಲ್ಸ್ಕೊಂಡು ಯಾರ್ದೋ ಮದ್ವೆಗೆ ಹೋಗಿ ಹಾಕೊಂಡು ಹೋಗಿ ಇದ್ ಮಾಡಕ್ಕಾಗಲ್ಲ. ಸ್ವಲ್ಪ ದೂರದವ್ರ ಮದ್ವೆಗೆ ಆಗ್ಲಿ, ಫ್ರೆಂಡ್ಸ್ ಮದ್ವೆಗೆ ಆಗ್ಲಿ, ಆತರ ಹೋಗಿ ಹೋಗಿ ಎವ್ರಿ ಟೈಮ್ ನಾವು ಖರ್ಚು ಮಾಡಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನನ್ಗೊಂದು ಐಡಿಯಾ ಬಂದಿದ್ದು, ಓಕೆ ಯಾಕೆ ನಾವು ಡಿಸೈನ್ ಮಾಡೋ ಔಟ್ಫಿಟ್ಸ್ ಇದು ಸಿಂಪಲ್ ಇರೋದಿಲ್ಲ, ಗ್ರ್ಯಾಂಡ್ ಆಗೇ ಇರತ್ತೆ, ಬೋ ಲೈಕ್ ತುಂಬಾ ಪ್ರೈಸಿನೂ ಇರುತ್ತೆ ಇದು ಔಟ್ಫಿಟ್ಸ್. ಸೊ ಅದರಿಂದ ರೆಂಟಲ್ಲಿ ಕೊಟ್ಟಾಗ ಒಂದ್ಸಲ ಹಾಕಿ ಅವರು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಅವ್ರದ್ದು ಏನಿದೆಯೋ ಅವ್ರದ್ದು ಇಂಟೆನ್ಷನ್ ಮುಗಿಯುತ್ತೆ, ಲೈಕ್ ಹೌದು ನಾನು ಈ ತರ ಬಟ್ಟೆ ಹಾಕೊಂಡಿದ್ದೆ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೆ, ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದು. ಅಂಡ್ ಮೇಕಪ್ ಆರ್ಟಿಸ್ಟ್ ಗಳಿಗೆ ತುಂಬಾ ಬೇಕಾಗಿರುತ್ತೆ ಔಟ್ಫಿಟ್ಸ್, ಅವರು ಎಲ್ಲೂ ರೆಡಿ ಮಾಡಿಸಿ ತಗೊಂಡು ಇರಕ್ ಆಗೋದಿಲ್ಲ. ಸೊ ರೆಂಟಲ್ಸ್ ಅಂತಾನೆ ತಗೊಂಡಾಗ ರೆಂಟ್ಗೆ ಅಂತ ತಗೊಂಡು ಅವರು ಮೇಕಪ್ ಆರ್ಟಿಸ್ಟ್ ಗಳು ಅವ್ರ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ತಾರೆ. ಅಂಡ್ ಮಾಡೆಲ್ಸ್ ಕೂಡ, ಅಂಡ್ ಇವನ್ ಆಕ್ಟರ್ಸ್ ಇರ್ಬೋದು, ಕೆಲವೊಂದು ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲಾರ್ಗು ಕೂಡ ಯೂಶಲಿ ಯಾವಾಗ್ಲೂ ಬಟ್ಟೆ ಹಾಕಲ್ಲ, ಒಂದೇ ಸಲ ಹಾಕೋದು ಎಲ್ಲಾರು ಆಲ್ಮೋಸ್ಟ್ ಈ ತರದ ಬಟ್ಟೆಗಳು. ಅದಕ್ಕೋಸ್ಕರ ಈ ರೆಂಟಲ್ಸ್ ನ ಐಡಿಯಾ ಬಂದಿದ್ದು, ಅವಾಗ ಸ್ಟಾರ್ಟ್ ಮಾಡಿದ್ ನಾವು.
1: ಓಕೆ, ನಿಮ್ಮ ಸ್ಟುಡಿಯೋಗೆ ಯಾವ್ಯಾವ ರೀತಿಯಾದಂತಹ ವ್ಯಕ್ತಿಗಳು ಸೆಲೆಬ್ರಿಟೀಸ್ಗಳು ಬಂದು ತಾವು ರೆಂಟಲ್ಸ್ ಗೆ ಬಟ್ಟೆಯನ್ನ ಖರೀದಿ ಮಾಡ್ತಾರೆ, ತಗೋತಾರೆ?
0: ಎರಡಕ್ಕೂ ಬರ್ತಾರೆ, ಕಸ್ಟಮೈಸೇಷನ್ಗೂ ಕೂಡ ಬರ್ತಾರೆ. ಅವರೇನೇ ಇವೆಂಟ್ಸ್ ಇದ್ರು, ಅವ್ರದೇನೇ ಲೈಕ್ ಪಬ್ಲಿಕ್ ಇವೆಂಟ್ಸ್ ಇರ್ಬೋದು ಅಂಡ್ ಆಲ್ಸೋ ಪರ್ಸನಲ್ ಇವೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಬರ್ತಾರೆ. ಟಿವಿ ಸೀರಿಯಲ್ ಆಕ್ಟರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸರ್ಸ್ ಅಂಡ್ ಆಲ್ಸೋ ಇವನ್ ಪಾಲಿಟಿಷಿಯನ್ಸ್ ಅಲ್ಲೂ ಕೆಲವರು ಬಂದು ಇಲ್ಲಿ ಹೊಲ್ಸ್ಕೊಂಡು ಹೋಗಿರೋದಿದೆ. ಅಂಡ್ ಮೋಸ್ಟ್ ಆಫ್ ದ ಸಿಂಗರ್ಸ್, ಆಂಕರ್ಸ್ ಬಂದು ನಮ್ಮ ಸ್ಟುಡಿಯೋಗೆ.
1: ರೆಂಟ್ ಅಂದ್ರೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿರತ್ತೆ ಮೇಡಮ್?
0: ರೆಂಟ್ ಸ್ಟಾರ್ಟ್ಸ್ ಮಿನಿಮಮ್ 800, ಮ್ಯಾಕ್ಸಿಮಮ್ 8000.
1: ಮ್ಯಾಕ್ಸಿಮಮ್ 8000? 8000 ಕೊಟ್ಟು ನಾನು ರೆಂಟ್ಗೆ ತಗೋತಿದ್ದೀನಿ ಅಂದ್ರೆ ಅದು ಒರಿಜಿನಲ್ ನೀವು ಡಿಸೈನ್ ಮಾಡಿ ಆ ಬಟ್ಟೆನ ರೆಡಿ ಮಾಡೋದಕ್ಕೆ ಅಷ್ಟು ಎಷ್ಟಾಗಿರ್ಬೋದು ಹಂಗಾದ್ರೆ ಅಂತ ಯೋಚನೆ ಆಗ್ತಿದೆ ನನಗೆ.
0: ಅದು 10 ಟೈಮ್ಸ್ ಇರುತ್ತೆ. ಲೈಕ್ ಅರೌಂಡ್ 80-90,000 ವರ್ತ್ ಇರೋ ಒಂದು ಬ್ಲೌಸ್ ಇರ್ಬೋ, ಬ್ಲೌಸ್ ಲೆಹೆಂಗಾ ಆತರ ಫುಲ್ ಬ್ರೈಡಲ್ ಲೆಹೆಂಗಾ ಅದಕ್ಕೆಲ್ಲ ನಾವು ಎಬೋ 5000 ಚಾರ್ಜ್ ಮಾಡ್ತೀವಿ. ಬಿಕಾಸ್ ಆ ಬ್ರೈಡಲ್ ಲೆಹೆಂಗಾ ಎಬೋ 1 lakh ಇರುತ್ತೆ, ಲೈಕ್ ಎಬೋ 50 ಅಂತೂ ಇರುತ್ತೆ ಸ್ಟಾರ್ಟಿಂಗ್.
1: ಸೊ
0: ಅದ್ರಿಂದ ಅದಕ್ಕೆ ಅಟ್ಲೀಸ್ಟ್ ನಾವು 10 ಟೈಮ್ಸ್ ಅದು ನಾವು ಆತರ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀವಿ.
1: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು.

0: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಮ್ಮ ಜೊತೆ ಇದ್ದಾರೆ ಉದ್ಯಮಿ ಶ್ರುತಿ ಅಜಯ್ ಅವರು. ಮೇಡಮ್, ಮಾತನಾಡ್ತಾ ಹೇಳ್ತಾ ಇದ್ರಿ, ಸುಮಾರು 80,000 ರೂಪಾಯಿ ಏನು ವರ್ತ್ ಇರ್ತಕ್ಕಂಥ ಒಂದು ಡ್ರೆಸ್ನ ನಾವು 8,000 ಕೂಡ ಬಾಡಿಗೆಗೆ ಕೊಡ್ತೀವಿ ಅಂತ. ಈ ಬಾಡಿಗೆಯ ಡ್ಯೂರೇಷನ್ ಎಷ್ಟಿರುತ್ತೆ ಮತ್ತು ಇದರ ಪ್ರೋಸೆಸ್ ಹೇಗೆ ಇರುತ್ತೆ ಅಂತ ತಿಳಿಸ್ಕೊಡಿ.
1: ಸೊ ಬಾಡಿಗೆ ಡ್ಯೂರೇಷನ್ ಬಂದು 24 hours ಇರುತ್ತೆ, ಲೈಕ್ 1 day ಅಂತಾನೆ ನಾವ್ ಇಟ್ಕೊಳ್ತೀವಿ. ಬಟ್ ವಿ ಹ್ಯಾವ್ ಅ ಕನ್ಸಿಡರೇಷನ್, ಹಾಫ್ ಡೇ ಎಕ್ಸ್ಟ್ರಾ ಕನ್ಸಿಡರೇಷನ್ ಕೂಡ ನಾವು ಮಾಡ್ತೀವಿ, ಬಿಕಾಸ್ ಟ್ರಾವೆಲಿಂಗ್ ಟೈಮು ಅದೆಲ್ಲ ಕನ್ಸಿಡರ್ ಮಾಡ್ತೀವಿ. ಅದು ಕ್ಲೈಂಟ್ ಆನ್ ಕ್ಲೈಂಟ್ ಬೇಸಿಸ್ ಮೇಲೆ, ಯಾ ಅವ್ರ ಕ್ಲೈಂಟು ಅವ್ರ ಇವೆಂಟ್ ಎಲ್ಲಿದೆ, ಫಂಕ್ಷನ್ ಎಲ್ಲಿದೆ ಅಂತ ಹೇಳಿದಾಗ ನಾವು ಅದನ್ನ ಇದ್ ಮಾಡ್ಬೇಕಾಗತ್ತೆ, ಅದನ್ನ ಪರಿಗಣಿಸ್ಬೇಕಾಗತ್ತೆ. ಅಂಡ್ ಪ್ರೋಸೆಸ್ ಬಂದು ವಿ ಬುಕಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅಡ್ವಾನ್ಸ್ ಅಂತ ತಗೊಳ್ತೀವಿ. ಅಂಡ್ ಅದಾದ್ಮೇಲೆ ಬಟ್ಟೆ ತಗೊಂಡು ಹೋಗುವಾಗ ವಿ ವಿಲ್ ಬಿ ಚಾರ್ಜಿಂಗ್ ಲೈಕ್ ಡಬಲ್ ದ ಅಮೌಂಟ್, ಲೈಕ್ ಎಷ್ಟು ರೆಂಟ್ ತಗೋತಾ ಇದೀವಿ ಅದಕ್ಕೆ 2.5 ನಾವು ಕಟ್ಟಿಸ್ಕೊಳ್ತೀವಿ. ಬಿಕಾಸ್ ಏನೇ ಡ್ಯಾಮೇಜ್ ಇರ್ಬೋದು ಅದು ಕೆಲವೊಂದನ್ನ ಅದನ್ನ ನಾವು ಅಡ್ವಾನ್ಸ್ ಅಂತ ಕಟ್ಟಿಸ್ಕೊಳ್ತೀವಿ. ಸೊ ಡೆಪಾಸಿಟ್ ಅಂತ ಕಟ್ಟಿಸ್ಕೊಳ್ತೀವಿ, ಅದನ್ನ ರೀಫಂಡಬಲ್ ಡೆಪಾಸಿಟ್ ಇರುತ್ತೆ, ಅದು ಅವ್ರು ಬಟ್ಟೆ ರಿಟರ್ನ್ ಕೊಟ್ಟಾಗ ಅದು ರೀಫಂಡ್ ಆಗುತ್ತೆ.
0: ಓಕೆ, ಸೇಮ್ ಡ್ರೆಸ್ ಅನ್ನ ಇನ್ನೊಬ್ರು ತಗೊಂಡು ಹೋಗಕ್ ಬಂದಾಗ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀರಾ ಅಂತ, ವಾಷಿಂಗ್ ಆಗಿರ್ಬೋದು, ಐರನಿಂಗ್?
1: ಅದಕ್ಕೆ ವಾಷಿಂಗ್ ಆಗಿ ಸ್ಟೀಮ್ ಐರನ್ ಎವ್ರಿ ಪ್ರೊಸೆಸ್ ಅಲ್ಲಿ ಇರುತ್ತೆ, ಸ್ಟೀಮ್ ಐರನ್ ಕೊಡ್ತಾ ಇರ್ತೀವಿ. ಅಂಡ್ ವಾಷಿಂಗ್ ಕೂಡ ಲೈಕ್ ಡ್ರೈ ವಾಶ್ ಅಂತ ನಾವು ಕೆಲವು ವೆಂಡರ್ನ ಇಟ್ಕೊಂಡಿದೀವಿ. ಸೊ ಡ್ರೈ ವಾಷಸ್ ನ ನಾವು ಕೊಟ್ಟು ಅಲ್ಲಿಂದ ತಗೊಂಡ್ ಬಂದು ಇದ್ ಮಾಡ್ತೀವಿ. ಗ್ಯಾಪಿಂಗ್ ತಗೊಳ್ತೀವಿ, ಒಂದ್ ಬಟ್ಟೆಯಿಂದ ಇನ್ನೊಂದ್ ಬಟ್ಟೆಗೆ ನಾವು ಡೆಲಿವರಿ ಕೊಡ್ಬೇಕಾದ್ರೆ ಸೊ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ ಅಂತ ನೋಡ್ಬಿಟ್ಟು ನಾವು ಬುಕಿಂಗ್ಸ್ ತಗೊಳ್ತೀವಿ.
0: ಓಕೆ, ಇದರ ಜೊತೆಗೆ ನೀವು ಈಗ ತಮ್ಮ ಉದ್ಯಮ ಆರಂಭ ಆಗಿದ್ದು ಹೇಗೆ ಅದು ಸಾಕ್ತಾ ಇದೆ ಅಂತ ಹೇಳಿದ್ರಿ, ತಮಗೆ ಈ ಉದ್ಯಮವನ್ನು ಆರಂಭಿಸಿದ 3 ಆಗಿದೆ, ಹೇಗೆ ಅನ್ನಿಸ್ತಿದೆ ಈಗ ಸದ್ಯಕ್ಕೆ?

0: ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು, ತುಂಬಾನೇ ಶ್ರಮ ಪಡ್ಲೇಬೇಕಾಯ್ತು. ಇವಾಗ್ಲೂ ಅಷ್ಟೇನೆ, ಅಷ್ಟೇ ಶ್ರಮ ಇರುತ್ತೆ, ಬಿಕಾಸ್ ನಮ್ಗೆ ಟೈಮ್ಲಿ ಡೆಲಿವರಿ ಇರುತ್ತೆ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಇರುತ್ತೆ. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅವ್ರಿಗೆ ಟೈಮ್ ಕೊಡಕ್ ಕರೆಕ್ಟ್ ಆಗಿ ಕೊಡೋದಿರ್ಬೋದು, ಅಂಡ್ ಆಲ್ಸೋ ಇವೆಂಟ್ ಗಳನ್ನ ಹತ್ರ ಇಟ್ಕೊಂಡು ತುಂಬಾ ಜನ ಬರ್ತಾರೆ. ಸೊ ಅವಾಗ್ಲೂ ಕೂಡ ನಾವು ಅವ್ರನ್ನ ಹಾಗೆ ಕಳ್ಸೋದಕ್ ಆಗೋದಿಲ್ಲ, ನಾವು ಆರ್ಡರ್ ತಗೊಂಡೇನೆ ಫುಲ್ಫಿಲ್ ಮಾಡೇನೆ ಕಳ್ಸ್ಬೇಕಾಗತ್ತೆ. ಸೊ ಎಲ್ಲಾ ತರನು ಇರತ್ತೆ, 50-50. ಲೈಕ್ ನಮ್ಗೆ ಕಷ್ಟನೂ ಇರತ್ತೆ, ಅಂಡ್ ಅದೇ ರೀತಿಲಿ ನಾವು ಆಫ್ಟರ್ ದಟ್ ಅವ್ರ ಫೇಸ್ ಅಲ್ಲಿ ಈಗ ಡೆಲಿವರಿ ತಗೊಂಡಾಗ ಅವ್ರ ಫೇಸ್ ಅಲ್ಲಿ ಬರೋ ಒಂದು ಖುಷಿ ನೋಡಿದಾಗ ವಿ ಲೈಕ್ ಆ ಹಬ್ಬ ಸದ್ಯ ಚೆನ್ನಾಗ್ ನಮ್ಗೆ ಇಷ್ಟ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಅಯ್ಯೋ ತುಂಬಾ ಚೆನ್ನಾಗ್ ಬಂದಿದೆ ಆ ತರ ಫೀಲ್. ಎವ್ರಿ ಔಟ್ಫಿಟ್ ಡೆಲಿವರಿ ಕೊಟ್ಟಾಗ್ಲೂ ನಮ್ಗೆ ಆ ತರ ಆಗತ್ತೆ.
1: ಸುಮಾರು ರೆಂಟಲ್ಸ್ ಅಂದಾಗ ತಿಂಗಳಿಗೆ ಒಂದು ರೇಂಜ್ ಹೇಳೋದಾದ್ರೆ ಎಷ್ಟು ಜನರಿಗೆ ಕೊಡ್ತೀರಾ, ಎಷ್ಟು ವಸ್ತುಗಳನ್ನ ಕೊಡ್ತೀರಾ ಅಂತ?
0: ತಿಂಗಳಿಗೆ ಅಂತ ಅಂದ್ರೆ ಅಂದಾಜು ಅಂತ ಹೇಳಕ್ ಆಗಲ್ಲ, ಲೈಕ್ ಅಪ್ರಾಕ್ಸಿಮೇಟ್ ಆಗಿ ಮೋರ್ ದನ್ 200.
1: ಓಕೆ, 200, ಅದೇನ್ ಕಮ್ಮಿ ಅಲ್ಲ. ಈಗ ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರು ಕೇಳಿ ಸಾಕಷ್ಟು ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಕೆಲವರು ಹೇಗೆ ಅವರು ರೆಂಟಿ ಕೊಡ್ತೀರಾ ಶ್ರುತಿ ಮೇಡಮ್, ಅವರು ಯಾವ ರೀತಿ ಬಾಡಿಗೆ ಕೊಡ್ತಾರೆ ತಿಳಿಸ್ಕೊಡಿ ಅಂದಿರಿ. ಈಗ ಅಲ್ಲ ನೀವು ಹೇಳಿದ್ದೀರಾ ಹೇಗೆ ಅಮೌಂಟ್ ಕಟ್ಸ್ಕೊಂತೀರಾ, ಡ್ಯೂರೇಷನ್ ಏನಿರುತ್ತೆ, ವಾಪಸ್ ತಂದಾಗ ಏನು ಡ್ಯಾಮೇಜ್ ಎಲ್ಲ ನೋಡಿ ವಾಪಸ್ ಅಮೌಂಟ್ ನೀವು ಕಟ್ಸ್ಕೊಂಡಿದ್ರೆ ಡೆಪಾಸಿಟ್ ಇಟ್ಕೊಂಡಿದ್ದು ವಾಪಸ್ ಮಾಡ್ತೀರಾ, ಮತ್ತೆ ಇನ್ನೊಬ್ರಿಗೆ ಕೊಡುವಾಗ ಏನು ಪ್ರೋಸೆಸ್ನ ಇವ ಫಾಲೋ ಮಾಡ್ತೀರಾ ಅಂತ. ಈ ಮಾತುಗಳನ್ನ ಕೇಳಿ ನಾವು ಇಂಥದ್ದೊಂದು ಉದ್ಯಮವನ್ನು ನಮ್ಮ ನಾಡಿನ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಜನ ಇನ್ಸ್ಪಿರೇಷನ್ ಆಗಿ ತಗೊಂಡು ಶುರು ಮಾಡಬೇಕು ಈ ಉದ್ಯಮವನ್ನು ಅನ್ಕೊಂಡ್ರೆ ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ?
0: ಖಂಡಿತ ಶುರು ಮಾಡ್ಬೋದು, ಆದ್ರೆ ಯಾವ್ದನ್ನೇ ಶುರು ಮಾಡಕ್ ಮುಂಚೆ ಪಾಸಿಟಿವ್ ನೆಗೆಟಿವ್ ಎರಡೂ ಸೈಡ್ ನ ನೋಡಿ ಶುರು ಮಾಡ್ಬೇಕಾಗತ್ತೆ. ಬರೀ ನಾವು ಮಾಡಿದ ತಕ್ಷಣ ನಾವು ಬಂದ್ಬಿಡ್ತೀವಿ ಅಂತ ಅಂದ್ರೆ ಚೆನ್ನಾಗ್ಬಿಡತ್ತೆ ಅಥವಾ ಹೀಗೆ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನೆಗೆಟಿವ್ ಫೇಸು ಇರುತ್ತೆ, ಪಾಸಿಟಿವ್ ಫೇಸು ಇರುತ್ತೆ, ಎರಡೂ ನಾವು ಫೇಸ್ ಮಾಡಿಕೊಂಡು ವಿ ಹ್ಯಾವ್ ಟು ರನ್ ದ ಬಿಸ್ನೆಸ್.
1: ಎರಡನ್ನೂ ನೋಡ್ಬೇಕು, ಏನೇ ಆದ್ರೂ ಕೂಡ ನಾನು ಮುಂದೆ ನುಗ್ಗುತ್ತೀನಿ ಅನ್ನೋ ಒಂದು ಭರವಸೆ ಆತ್ಮವಿಶ್ವಾಸ ಇರ್ಲಿಬೇಕು.
0: ಹೌದು ಹೌದು, ಮುಂದೆ ನುಗ್ಗುತ್ತೀನಿ ಅನ್ನೋದಿರ್ಬೇಕು. ಏನೇ ಆದ್ರೂ ಒಂದ್ 6 ತಿಂಗಳು ನಮ್ಗೆ ಏನೋ ಒಂದು ಇದಾಯ್ತು ಅಂದ ತಕ್ಷಣ ನಾವು ಕುಗ್ಗಬಾರ್ದು, ಇಲ್ಲ ಅಯ್ಯೋ ಆಗಲ್ಲ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಮೋಸ್ಟ್ಲಿ ನಂಗೆ ಆಗಲ್ಲ ಅನ್ಸುತ್ತೆ, ಆ ಮನೋಭಾವನೆಯನ್ನ ತೆಗ್ದಾಕಿ ನಾನು ಮಾಡೇ ಮಾಡ್ತೀನಿ ಮಾಡೇ ಅನ್ನೋ ಒಂದು ಛಲ ಇಟ್ಕೊಂಡಿರೋರು ಖಂಡಿತ ಈ ಬಿಸ್ನೆಸ್ ನ ಮಾಡ್ಬೋದು. ಇದು ಒಂದ್ ತಲ, ಇದು ಎಲ್ಲಾ ಬಿಸ್ನೆಸ್ಗೂ
1: ಈ ಒಂದು ಅಂಶ ಗಮನದಲ್ಲಿರಲೇಬೇಕು.
0: ಸೊ ತಕ್ಷಣಕ್ಕೆ ಯಾವುದೇ ಬಿಸ್ನೆಸ್ ಇಮಿಡಿಯೇಟ್ ಆಗಿ ರೈಸ್ ಅಪ್ ಆಗಲ್ಲ, ಅದು ಆಲ್ಮೋಸ್ಟ್ ಟೈಮ್ ತಗೊಂಡೇ ತಗೊಳತ್ತೆ. ಎಷ್ಟು ದಿವಸ ಇಷ್ಟು ದಿನ ಅಂತ ಇರತ್ತೆ, ಕೆಲವು ಟೈಮ್ ಅಲ್ಲಿ ಇಮಿಡಿಯೇಟ್ ಆಗೂ ಬರ್ಬೋದು ಸಕ್ಸಸ್, ಕೆಲವು ಟೈಮ್ ಅಲ್ಲಿ 10 ವರ್ಷ ಆದ್ಮೇಲೂ ಬರ್ಬೋದು, ಕೆಲವು ಟೈಮ್ ಅಲ್ಲಿ 3 ವರ್ಷ 2 ವರ್ಷ ಆದ್ಮೇಲೂ ಬರ್ಬೋದು. ನಾವು ಆ ಇದಕ್ಕೆ ಕಾದ್ರೆ ಖಂಡಿತ ನಾವು, ಮತ್ತೆ ಹಾರ್ಡ್ ವರ್ಕ್ ರೆಸ್ಪಾನ್ಸಿಬಿಲಿಟಿ ವರ್ಕ್ ಹಾರ್ಡ್ ವರ್ಕ್ ಎರಡೂ ಕೂಡ ಈಕ್ವಲಿ ಮುಖ್ಯ ಆಗತ್ತೆ.
1: ನೀವು ಉದ್ಯಮಿ ಆಗಿದ್ದೀರಾ, ಒಂದಷ್ಟು ಜನಕ್ಕೆ ಉದ್ಯೋಗನೂ ಕೂಡ ಈ ಮೂಲಕ ಕೊಟ್ಟಿದ್ದೀರಾ ಅಂತ ನಾವು ಭಾವಿಸುತ್ತೇವೆ ಅಲ್ವಾ? ಯಾಕಂದ್ರೆ ಶಾಪ್ ಅಲ್ಲಿ ಒಬ್ರು ಇರ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಓಕೆ, ಮತ್ತೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಶುರು ಮಾಡುವಂತ ಒಂದು ಆಲೋಚನೆ ಕೂಡ ನಿಮ್ಮಲ್ಲಿ ಇದೆ?
0: ಹೌದು ಖಂಡಿತ.
1: ಓಕೆ, ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ, ನಿಮ್ಮ ಉದ್ಯಮ ಬೆಳೀತಾ ಹೋಗ್ಲಿ, ನೀವು ಕೂಡ ಒಬ್ಬ ಶ್ರೇಷ್ಠ ಮತ್ತು ಯಶಸ್ಸನ್ನ ಕಂಡಂತ ಉದ್ಯಮಿಗಳಾಗಿ ಹಾಗೂ ನಿಮ್ಮಿಂದ ಒಂದಷ್ಟು ಮಂದಿಗೆ ಉದ್ಯೋಗ ಮತ್ತು ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಅವಕಾಶಗಳು ಸಿಗ್ಲಿ ಅಂತ ನಾವು ಆಶಿಸ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರುತಿ ಅಜಯ್ ಅವರೇ.
0: ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ, ನಿಮ್ ಜೊತೆ ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದಕ್ಕೆ ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್.
0: ಬೈ ಬೈ
1: ಬಾಯ್. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 4:54. ಇಷ್ಟು ಹೊತ್ತು ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಮ್ಮ ಜೊತೆಯಾಗಿದ್ದರು ಆಸ್ಥಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಶ್ರುತಿ ಅಜಯ್. ಅವರ ಮಾತುಗಳನ್ನು ಕೇಳಿದ್ವಿ. ಸಮಯ ಆಗ್ತಿದೆ 5 ಗಂಟೆಯತ್ತ ಸಾಕ್ತಾ ಇದೆ ಗಡಿಯಾರ. ನಿಮ್ಮ ಜೊತೆಯಾಗಿ ಈ ಕ್ಷಣದವರೆಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ತುಂಬಾ ಕಲರ್ಫುಲ್ಲು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, ಮ್ಯೂಸಿಕಲಿ ಯೋರ್ಸ್.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 MHz ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗಿದೆ. ಟ್ವಿಂಕ್ಲಿಂಗ್ ಟ್ಯೂಸ್ಡೇಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡೋ ಹೊತ್ತಾಗಿದೆ. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ವಿಷಯ ಏನು ಅಂತ ತಿಳಿಸ್ತೀನಿ, ಬಟ್ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಲ್ವ? ಹಾಗಾಗಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9489010013. 9480901013.

ಏನದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬ್ರೈನ್ ಬಹಳಾ ಇಂಟ್ರೆಸ್ಟಿಂಗ್ ಆರ್ಗನ್ ಅಲ್ವಾ? ಹೀಗೆ ಹೇಳೋದಕ್ಕೆ ಸಾಕಷ್ಟು ರೀಸನ್ಸ್ಗಳಿದ್ದಾವೆ, ಬಟ್ ಅದರಲ್ಲಿ ಒಂದು ರೀಸನ್ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆಯ ವಿಷಯ. ನಾವು ನೆನಪಲ್ಲಿಟ್ಕೋಬೇಕು ಅಂತ ಅಂದ್ಕೊಳ್ಳೋಂಥ ವಿಷಯನೇ ಮರ್ತು ಬಿಡೋದು ಹೆಚ್ಚು, ಹಾಗೆ ವಯಸ್ಸ ವರ್ಷ ಮರಿಬೇಕು ಅಂದ್ಕೊಂಡಿರೋಂಥ ವಿಷಯವನ್ನು, ಇನ್ಸ್ಟೆಂಟನ್ನು ನಾವು ಬೇಡ ಅಂದರೂ ಕೂಡ ಅದು ನೆನಪಾಗ್ತಾನೇ ಇರುತ್ತೆ. ಯಾಕೆ ಹೀಗೆ ಅಂತ ನಮಗೆ ನಾವು ಎಷ್ಟೋ ಸಲ ಕ್ವೆಶನ್ ಕೇಳ್ಕೊಂಡಿರ್ತೀವಿ, ಬಟ್ ಅದಕ್ಕೆ ಆನ್ಸರ್ ಮಾತ್ರ ಸಿಗೋದೇ ಇಲ್ಲ. ಸೊ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಎಲ್ಲರ ಲೈಫ್ನಲ್ಲೂ ಹೀಗೆ ಆಗತ್ತೆ ಅಲ್ವಾ? ನಿಮಗೂ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಅಂದರೆ ಮರಿಬೇಕು ಅಂದ್ಕೊಂಡಿರೋಂಥ ವಿಷಯ ನೆನಪಾಗುತ್ತೆ, ಹಾಗೆ ನೆನಪಲ್ಲೇ ಇರಬೇಕು, ಸದಾ ಯಾವುದೋ ಒಂದು ವಿಷಯವನ್ನು ನೆನಪಿಟ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮಗೆ ಮರೆತು ಹೋಗುತ್ತೆ. ಹೀಗೆ ಹಾಗಿದ್ದರೆ ನೀವು ಸಂದೇಶ ಕಳಿಸಿ ನಮಗೆ ತಿಳಿಸ್ಬೋದು. ಈಗ ಲವ್ ಮಾಕ್ ಟೇಲ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ. ಇದು FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ಏನು ಅಂದ್ರೆ, ನಾವು ತುಂಬಾ ನೆನಪಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿರುವಂತಹ ವಿಷಯವನ್ನ, ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಷಯವನ್ನೇ ಮರೆತು ಬಿಡ್ತೀವಿ. ಆದ್ರೆ ಮರೆಯಬೇಕು ಅನ್ಕೊಂಡಿರುವಂತಹ ವಿಷಯವನ್ನಾಗಿರ್ಬಹುದು, ಘಟನೆಯನ್ನಾಗಿರ್ಬಹುದು, ಮರೆಯೋದಕ್ಕೆ ಸಾಧ್ಯನೇ ಆಗ್ತಿರಲ್ಲ, ಆಗಾಗ ನೆನಪಾಗ್ತಾ ಇರುತ್ತೆ. ಯಾಕೆ ಹೀಗೆ ಅಂತ ನಮ್ಮನ್ನೇ ನಾವು ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಂಡಿರ್ತೀವಿ. ನೀವು ಹಾಗೆ ನಿಮ್ಮನ್ನು ಕ್ವೆಶ್ಚನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡು ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು. ಪ್ರಶ್ನೆ ಮಾಡಿಲ್ಲ ಅಂದರೆ ಇವತ್ತು ಪ್ರಶ್ನೆ ಮಾಡ್ಕೊಳ್ಳಿ, ಯಾಕೆ ಹೀಗೆ ಆಗತ್ತೆ ಅಂತ. ಹಾಗೆ ಉತ್ತರ ಸಿಕ್ಕಿದ್ರೆ ಅದನ್ನು ಸಂದೇಶದ ಮೂಲಕ ನಮಗೆ ತಿಳಿಸಿ. ಈಗ ಬೆಲ್ ಬಾಟಮ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ನಾವು ಮಾತಾಡ್ತಾ ಇರೋಂಥ ವಿಷಯ, ನಾವು ನೆನಪಲ್ಲಿಟ್ಕೋಬೇಕು ಅಂತ ಅಂದ್ಕೊಂಡಿರುವಂಥ ವಿಷಯಗಳಾಗಿರ್ಬೋದು, ಘಟನೆಗಳಾಗಿರ್ಬಹುದು, ಹೆಸರುಗಳಾಗಿರ್ಬಹುದು, ಅಡ್ರೆಸ್ ಆಗಿರ್ಬೋದು, ಅದನ್ನು ಮರೆಯೋದೇ ಹೆಚ್ಚು. ಆದರೆ ಮರಿಬೇಕು ಅಂದ್ಕೊಂಡಿರುವಂತಹ ಇನ್ಸಿಡೆಂಟ್ಸ್ನ ನಾವು ಬೇಡ ಅಂತ ಅಂದರೂ ಸಹ ಅದು ನೆನಪಾಗ್ತಾನೆ ಇರುತ್ತೆ. ಯಾಕೆ ಹೀಗೆ ನೀವು ಯಾವಾಗಲಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ನಿಮ್ಮ ಬ್ರೈನ್ನ ಅಂತ ಕೇಳಿದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನೆನಪು ಅಮರ, ಸಮಯ, ಸನ್ನಿವೇಶ, ಸಮಾಧಾನ, ಸಮಸ್ಯೆ ಎಲ್ಲವೂ ಮತ್ತೆ ಮತ್ತೆ ನೆನಪಾಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ರೈಲ್ವೆ ಕ್ವಾರ್ಟರ್ಸ್ನಿಂದ ಪುನರ್ವಿ ಅಜ್ಜಣ್ಣನವರ, ಸದ್ವಿನಾ, ಮಹೇಶ, ಸೌಮ್ಯ ಇವರ ಸಂದೇಶ ಇದಾಗಿತ್ತು. ಹಾಗೆ ಯಾರಿದು ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪಾಟೀಲ್ ರಾಯಚೂರಿನಿಂದ. ನನಗೆ ಎರಡು ಎಕ್ಸ್ಪೀರಿಯನ್ಸ್ ಆಗಿದೆ. ಮರಿಬೇಕು ಅಂದ್ಕೊಂಡಿದ್ದು ನೆನಪಾಗಿದ್ದು ಉಂಟು, ಹಾಗೆ ನೆನಪಲ್ಲೇ ಇಟ್ಕೋಬೇಕು ಅಂತಿರೋ ವಿಷಯ ಮರೆಯಾಗಿದ್ದು ಇದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಬಿ ಕೆ ಶಿವಕುಮಾರ್ ಸಿಂಗಟಗಿರಿ ಇಲ್ಲಿಂದ ಸಂದೇಶವನ್ನು ಕಳಿಸಿ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾ ಪರಿಹಾರ ಇಲ್ಲ ಇದಕ್ಕೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ನೀವು ಕೂಡ ತಿಳಿಸ್ಬೋದು ಯಾಕೆ ನಮಗೆ ತುಂಬ ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯವನ್ನು ನಾವು ಮರೆತು ಬಿಡ್ತೀವಿ, ಆಮೇಲೆ ಸ್ವಲ್ಪ ಸಮಯ ಕಳೆದ್ಮೇಲೆ ಅದು ನೆನಪಾಗುತ್ತೆ. ಅವಾಗ ಅಂದ್ಕೊಳ್ತೀವಿ, ಓ ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಅಲ್ವಾ ಅಂತ, ಹಾಗೆ ಅಯ್ಯೋ ಟ್ಯಾಬ್ಲೆಟ್ ತಗೊಳ್ಳೋದೇ ಮರ್ತೋದ್ನಲ್ಲ ಅಂತ ಹೀಗೆಲ್ಲ ಆಗುತ್ತೆ. ಯಾಕೆ ಹೀಗೆ ಆಗುತ್ತೆ ಅನ್ನೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದರೆ ನಮಗೆ ಗೊತ್ತಾಗೋ ವಿಚಾರ ಏನು ಅಂದರೆ, ಮೆಮೊರೀಸ್ ನೆನಪುಗಳಿಗೆ ಒಂದು ಕ್ವಾಲಿಟಿ ಇರುತ್ತೆ, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ. ಹಾಗಂದರೆ ನಾವು ಆಗಾಗ ನೆನಪು ಮಾಡ್ಕೊಳ್ಳೋವಂಥ ವಿಷಯಗಳು, ಘಟನೆಗಳು, ಮಾಹಿತಿ ಎಲ್ಲನೂ ನಮ್ಮ ನೆನಪಿಂದ ಮರೆಯಾಗುವಂಥ ಚಾನ್ಸಸ್ ಕಡಿಮೆ. ಬಟ್ ಆಗಾಗ ರೀಕಾಲ್ ಮಾಡದೇ ಇರೋಂತಹ ನೆನಪುಗಳಿರುತ್ತಲ್ವ, ಅನ್ಯೂಸ್ಡ್ ಮೆಮೊರೀಸ್, ಇದನ್ನು ನಮ್ಮ ಬ್ರೈನ್ ಕ್ಲಿಯರ್ ಮಾಡುತ್ತಂತೆ. ಕ್ಲಿಯರ್ ಯಾಕೆ ಮಾಡುತ್ತೆ ಅಂದರೆ, ಹೊಸ ಹೊಸ ನೆನಪುಗಳಿಗೆ, ಹಾಗೆ ನಮಗೆ ಬೇಕಾಗಿರುವಂತಹ ವಿಷಯಗಳಿಗೆ, ಉಪಯೋಗ ಆಗುವಂಥ ಮಾಹಿತಿಗೆ ಜಾಗ ಮಾಡಿಕೊಡುತ್ತೆ ನಮ್ಮ ಬ್ರೈನ್. ಹೀಗಾಗಿ ನಮಗೆ ಮರಿಬೇಕು ಅಂತಿರೋದು ನೆನಪಾಗುತ್ತೆ, ಹಾಗೆ ನೆನಪು ಮಾಡ್ಕೋಬೇಕು ಅಂತಿರೋದು ಮರೆಯಾಗುತ್ತೆ. ಮತ್ತಷ್ಟು ಮಾತಾಡೋಣ ಈ ವಿಷಯದ ಬಗ್ಗೆ. ನೀವು ಕೂಡ ತಿಳಿಸ್ಬೋದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನೆನಪಲ್ಲಿಟ್ಕೋಬೇಕು ಅಂತ ಅಂದ್ಕೊಂಡಿರೋ ವಿಷಯವನ್ನು ಮರಿತೀವಿ, ಹಾಗೆ ಮರಿಬೇಕು ಅಂದ್ಕೊಂಡಿರುವಂತಹ ಘಟನೆಯನ್ನು ನಾವು ನೆನಪಲ್ಲೇ ಇಟ್ಕೊಂಡಿರ್ತೀವಿ, ಅಥವಾ ಅದು ನಮಗೆ ಗೊತ್ತಿಲ್ಲದೇ ನಮ್ಮ ನೆನಪಲ್ಲೇ ಇರುತ್ತೆ, ಉಳಿದು ಹೋಗಿರುತ್ತೆ. ಯಾಕೆ ಹೀಗೆ ನಿಮಗೇನಿಸುತ್ತೆ, ನಿಮಗೂ ಹೀಗೆ ಆಗಿದೆಯಾ ಅಂತ ನಮ್ಮ ಜೊತೆಗೆ ಇವತ್ತು ಹಂಚ್ಕೋಬೋದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಫೇರ್ ಆ್ಯಂಡ್ ಲವ್ಲಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು FM ರೇನ್ಬೋ 101.3 MHz.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20 ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಇದೀಗ ಕೇಳಿ ವೃಷಭ ಚಿತ್ರದ ಗೀತೆ ರಚಿಸಿದ್ದಾರೆ ನಾಗಾರ್ಜುನ ಶರ್ಮಾ, ಸಂಗೀತ ಸಂಯೋಜಕರು ಸಿ ಎಸ್ ಸ್ಯಾಮ್.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಡಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ವಿಕಾಸ ಪರ್ವ ಚಿತ್ರದ ಹಾಡು, ಅನುರಾಧ ಭಟ್ ಅವರ ಸ್ವರದಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಸಂಗೀತ ಸಂಯೋಜಿಸಿದವರು ಅಪ್ಪೋ.

ಮುಂದಿನ ಗೀತೆ ದಿ ಗರ್ಲ್ ಫ್ರೆಂಡ್ ಚಿತ್ರದ್ದು. ಗೀತ ಸಂಯೋಜನೆ ಮಾಡಿ ಹಾಡಿದರೆ ಹಿಶಮ್ ಅಬ್ದುಲ್ ವಹಾಬ್, ರಚನೆ ನಾಗಾರ್ಜುನ್ ಶರ್ಮಾ.

ಅಬಿವಿ ಹಾಗೂ ಹರ್ಷಿಕಾ ದೇವನಾಥ್ ಅವರ ಸ್ವರದಲ್ಲಿ ದಿ ಡೆವಿಲ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಸಂಯೋಜನೆ ಅಜನೇಶ್ ಬಿ ಲೋಕನಾಥ್.

ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಸಿದ್ಲಿಂಗ್ 2 ಚಿತ್ರದ್ದು. ಹಾಡಿದ ಕಲಾವಿದ ಅನೂಪ್ ಸೇಲಿನ್ ಜೆ, ಸಂಗೀತ ಸಂಯೋಜನೆ ಅರಸು ಅಂತಾರೆ.

ವಿಯಾನ್ ಎಸ್ಎ ಅವರ ಸ್ವರದಲ್ಲಿ ಇದೀಗ ಕೇಳಿ ರಾಧೆಯ ಚಿತ್ರದ ಹಾಡು. ಈ ಸುಂದರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ವಿ ನಾಗೇಂದ್ರ ಪ್ರಸಾದ್.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಸಮಯ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಕೇಳಿ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ಪುಷ್ಟೀಕರಿಸಿದ ಬಯೋಚಾರ್ನ ಪ್ರಯೋಜನಗಳು, ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸಿದರೆ ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿ.

ಮನಿ ಟಾಕ್ ನಮ್ತರ ಮಂಥನ್ ದೆಹಲಿ ಕೇಂದ್ರದಿಂದ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನ್ ಎಲ್ಲವರ ಹಾಡುಗಾರಿಕೆ ಕೇಳುವಿರಿ. ವಯಲಿನ್ ಮೈಸೂರು ಆರ್ದಾಯಾಕರ್, ಮೃದಂಗ ಎಂ ಗುರುರಾಜ್. 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:30 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯಪಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. ಚಿತ್ರಗೀತೆಗಳು 7:45. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶ ಬುಟ್ಟಿ 8:35 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನ ಗಂಗೆ. 10:30 ಸುನರ್ ಹೆಪಾಲ್. 11:00 ಸವಿ ನೆನಪು. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ.

ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆಯ ಕ್ರಮಗಳ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. ಇನ್ನು ನಾಳೆ ಸಂಜೆ 5:30 ಗಿರ್ಮೇಟ್. 6:15 ಕನ್ನಡ ರತ್ನಭಂಡಾರ, 6:30 ರಸವಾರ್ತೆ.

0: ಪಂಡಿತ್ ರತ್ನಾಕರ್ ಗೋಖಲೆಯವರ ವಯಲಿನ್ ವಾದನ, ತಬಲಾ ಸಾಥ್ ಆದಿತ್ ದೇಶಮುಖ್. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
2: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕೆ ಅದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ಥರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋವಾಗ ನಮಗೆ ಓ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಭಾರತ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ, ನೋಡಿ ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ, ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀರೆಕಾರ್ಡಿಂಗ್ನಲ್ಲಿ ಹಾಡಿದ್ದು, ರೆಕಾರ್ಡ್ ಮಾಡಲಿಲ್ಲ ಸಪ್ರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿ ಇಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀರೆಕಾರ್ಡಿಂಗ್ನಲ್ಲೇ ಹಾಡ್ಬಿಟ್ಟೆ, ರೀರೆಕಾರ್ಡಿಂಗ್ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದದು. ಈ ಥರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟಾಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಈಗ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ, ಅದು ಯಾರು ಅಂತ ಹೇಳಲ್ಲ. ಇದಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರೆಲ್ಲರೂ, ವಿಜಯಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜನಾರಾಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಏನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ನಾಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಾನೆ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಭೂತ ಹೆಣ್ಣು ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಜಿ ಕೆ ವೆಂಕಟೇಶ್ ಇದಾರಪ್ಪ ಅನ್ನಬೇಕು.

0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಸಮಯ 6:20, ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ವಂದನಾ ಕಶ್ಯಪ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಾ ಅಸ್ಮಿನ ಮಾಸಸ್ಯ ತೃತೀಯ ದಿನಾಂಕೆ ಆಯೋಜಿತ ನೀಟ್ ಪರೀಕ್ಷಾ ನಿರಸ್ತಾ ಭವಿಷ್ಯತೀತಿ ನಿರ್ಣಯ ಗೃಹೀತ. ಭಾರತೀಯ ಜನತಾದಳಸ್ಯ ವರಿಷ್ಠ ನೇತಾ ಡಾಕ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅನವರತಂ ದ್ವಿತೀಯವಾರಂ ಅಸಮರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಅಸ್ಮಿನ ಮಾಸೆ ಚತುರ್ದಶ ಪಂಚದಶ ದಿನಾಂಕಯೋಃ ಬ್ರಿಕ್ಸ್ ವಿದೇಶ ಮಂತ್ರಿಣಾ ಸಮ್ಮೇಳನಸ್ಯ ಆತಿಥ್ಯಂ ಭಾರತಂ ಕರಿಷ್ಯತಿ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ರಾಷ್ಟ್ರಪತಿ ಭವನೆ ಆಯೋಜಿತೆ ಕಾರ್ಯಕ್ರಮೆ ಪಂಚದಶಭ್ಯಃ ಪರಿಚರ್ಯಾ ವೃತ್ತಿಕರ್ತೃಭ್ಯಃ ರಾಷ್ಟ್ರೀಯ ಫ್ಲೋರೆನ್ಸ್ ನೈಟಿಂಗಲ್ ಪುರಸ್ಕಾರಾನ್ ಪ್ರದತ್ತವತಿ. ಅಪಿ ಚ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಸಾಯಂಕಾಲೆ ಅಹಮದಾಬಾದ್ ನಗರೆ ಗುಜರಾತ್ ಟೈಟನ್ಸ್ ಅಥ ಚ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನಯೋಃ ದಳಯೋಃ ಮಧ್ಯೆ ಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಾ ಅಸ್ಮಿನ ಮಾಸಸ್ಯ ತೃತೀಯ ದಿನಾಂಕೆ ಆಯೋಜಿತ ನೀಟ್ ಪರೀಕ್ಷಾ ನಿರಸ್ತಾ ಭವಿಷ್ಯತೀತಿ ನಿರ್ಣಯ ಗೃಹೀತಃ. ಸಾಮಾಜಿಕ ಮಾಧ್ಯಮೇಷು ಪ್ರಕಾಶಿತೆ ಸಂದೇಶೆ ಸಂಸ್ಥೆಯಾ ಸೂಚಿತಂ ಯತ್ ಛಾತ್ರಹಿತಂ ರಾಷ್ಟ್ರೀಯ ಪರೀಕ್ಷಾ ಪ್ರಣಾಳ್ಯಾಃ ವಿಶ್ವಸನೀಯತಾ ಚ ರಕ್ಷಿತಂ ಏಷಃ ನಿರ್ಣಯಃ ಸ್ವೀಕೃತಃ. ಸಂಸ್ಥೆಯಾ ಸ್ಪಷ್ಟೀಕೃತಂ ಯತ್ ಪ್ರಶ್ನಪತ್ರ ಸಂಬದ್ಧಾನಾಂ ಆಕ್ಷೇಪಾಣಾಂ ವಿಸ್ತೃತ ಅನ್ವೇಷಣಾರ್ಥಂ ಏಷಃ ವಿಷಯಃ ಕೇಂದ್ರೀಯ ಅನ್ವೇಷಣ ಅಭಿಕರಣಾಯ ಪ್ರೇಷಿತಃ. ಏತದರ್ಥಂ ಸಂಸ್ಥಾ ಪೂರ್ಣ ಸಹಯೋಗಂ ಪ್ರದಾಸ್ಯತಿ ತಥಾ ಅನ್ವೇಷಣಾಯ ಆವಶ್ಯಕಾನಿ ಸಾಹಿತ್ಯಾನಿ ಅಭಿಲೇಖಾನಿ ಸಹಾಯ್ಯಂ ಚ ಉಪಲಬ್ಧಂ ಕರಿಷ್ಯತಿ. ಕೇಂದ್ರೀಯ ಸಂಸ್ಥಾಭಿಃ ಆರಕ್ಷಕ ಬಲೈಃ ಚ ಸಹ ಸಮನ್ವಯನಾಂತರಂ ಪ್ರಾಪ್ತ ಸೂಚನಾನಾಂ ಆಧಾರೇಣ ಏಷಃ ನಿರ್ಣಯಃ ಕೃತಃ. ಭಾರತೀಯ ಜನತಾದಳಸ್ಯ ವರಿಷ್ಠ ನೇತಾ ಡಾಕ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅನವರತಂ ದ್ವಿತೀಯವಾರಂ ಅಸ್ಸಂ ರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಗುವಾಹಟಿನಗರಸ್ಯ ಖಾನಾಪಾಡಾ ಸ್ಥಿತೆ ಪಶು ಚಿಕಿತ್ಸಾ ಮಹಾವಿದ್ಯಾಲಯಸ್ಯ ಪ್ರಾಂಗಣೆ ಆಯೋಜಿತೆ ಸಮಾರೋಹೆ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ ಆಚಾರ್ಯಃ ತಸ್ಮೈ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಪ್ರಾದಾಪಯತ್.
4: ಮೈ ಶ್ರೀ ಹಿಮಂತ ಬಿಶ್ವ ಶರ್ಮಾ ಈಶ್ವರರ ನಾಮತ್ ಶಪಥ ಲೋ ಜೆ ವಿಧಿರ್ ದ್ವಾರಾ ಸ್ಥಾಪಿತ ಭಾರತರ ಸಂವಿಧಾನರ ಪ್ರತಿ ಮೈ ಪ್ರಕೃತ ವಿಶ್ವಾಸ ಆರು ಅನುಗತ್ಯ ಪೋಷಣ ಕರಿ.
3: ಡಾಕ್ಟರ್ ಶರ್ಮಾ ಮಹೋದಯೇನ ಸಹ ಅನ್ಯೇ ಚತ್ವಾರಃ ಅಪಿ ಮಂತ್ರಿಮಂಡಲಃ ಮಂತ್ರಿತ್ವೇನ ಶಪಥಂ ಸ್ವೀಕೃತವಂತಃ. ತೇಷು ಭಾಜಪಾದಲಸ್ಯ ಪಕ್ಷತಃ ರಾಮೇಶ್ವರ ತೇಲಿ ಅಜಂತಾ ನಿಯೋಗ ಚ ಅಸಮ ಗಣ ಪರಿಷದಃ ಪಕ್ಷತಃ ಅತುಲ ಬೋರಾ ತಥಾ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಪಕ್ಷತಃ ಚರಣ ಬೋರೋ ಚ ಸಮ್ಮಿಲಿತಾಃ ಸಂತಿ. ಅಸ್ಮಿನ ಸಮಾರೋಹೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ, ರಕ್ಷಾಮಂತ್ರಿ ರಾಜನಾಥ ಸಿಂಹ, ಅನೇಕ ಕೇಂದ್ರೀಯ ಮಂತ್ರಿಣಃ ತಥಾ ಎನ್ಡಿಎ ಶಾಸಿತ ರಾಜ್ಯಾನಾಂ ಮುಖ್ಯಮಂತ್ರಿಣಃ ಅಪಿ ಉಪಸ್ಥಿತಾ ಆಸನ್. ಅನೇನ ಸಹ ಡಾಕ್ಟರ್ ಶರ್ಮಾ ಅಸಮ ರಾಜ್ಯಸ್ಯ ಪ್ರಥಮಃ ಕಾಂಗ್ರೆಸ್ ರಹಿತ ನೇತಾ ಅಭವತ್ ಯಃ ಅನವರತಂ ದ್ವಿತೀಯವಾರಂ ಮುಖ್ಯಮಂತ್ರಿ ಪದಂ ಅಲಂಕೃತವಾನ್. ಅಸ್ಮಿನ ಮಾಸೆ ಚತುರ್ದಶ ಪಂಚದಶ ದಿನಾಂಕಯೋಃ ಬ್ರಿಕ್ಸ್ ವಿದೇಶ ಮಂತ್ರಿಣಾಂ ಸಮ್ಮೇಳನಸ್ಯ ಆತಿಥ್ಯಂ ಭಾರತಂ ಕರಿಷ್ಯತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅಸ್ಯ ಸಮ್ಮೇಳನಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಅದ್ಯ ನವದಿಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಅವದತ್ ಯತ್ ಅಸ್ಮಿನ್ ಸಮ್ಮೇಳನೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ಸಹಭಾಗಿ ರಾಷ್ಟ್ರಾಣಾಂ ಚ ವಿದೇಶ ಮಂತ್ರಿಣಃ ಪ್ರತಿನಿಧಿಮಂಡಲ ಪ್ರಮುಖಾಃ ಚ ಉಪಸ್ಥಿತಾಃ ಭವಿಷ್ಯಂತಿ. ಸಹ ಅಪಿ ಉಕ್ತವಾನ್ ಯತ್ ತೇ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಅಪಿ ಮೇಳನಂ ಕರಿಷ್ಯತಿ. ಶ್ರೀ ಜಯಸವಾಲಃ ಅವದತ್ ಯತ್ ಅಸ್ಮಿನ್ ಸಮ್ಮೇಳನೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ವಿದೇಶ ಮಂತ್ರಿಣಃ ಪರಸ್ಪರ ಹಿತಸ್ಯ ವೈಶ್ವಿಕ ಕ್ಷೇತ್ರೀಯ ವಿಷಯೇಸು ಸ್ವವಿಚಾರಾಣಾಂ ಆದಾನ ಪ್ರದಾನ ಕರಿಷ್ಯಂತಿ.
5: 14 और 15 तारीख को ब्रिक्स विदेश मंत्री की बैठक हो रही है जिसकी अध्यक्षता हम लोग कर रहे हैं. जहां तक देशों का आपने जिक्र किया उनकी तरफ से कौन आएगा ये तो खैर उनको तय करना है, लेकिन जैसे जैसे लोग आएंगे आपको पता चल जाए कौन उनके नेतृत्व कर रहे हैं, कौन लोग उसमें भाग ले रहे हैं.
3: अद्य अंतर्राष्ट्रीय परिचारिका दिवस आचर्यते. अयम दिवस आधुनिक परिचारिका व्यवस्थायाः संस्थापिकायाः फ्लोरेंस नाइटिंगल इत्यस्याः जन्मवार्षिक्याः उपलक्ष्ये प्रतिवर्षम् आचर्यते. रोगी परिचर्यायां सामुदायिक स्वास्थ्ये आर्थिक विकासे च परिचारिकाणां महत्वपूर्णां भूमिकां स्वीकृत्य अयं दिवसः आचर्यते. अस्मिन् वर्षे अन्ताराष्ट्रिय परिचारिका दिवसस्य विषयः अस्माकं परिचारिकाः अस्माकं भविष्यम् इति. सशक्ताः परिचारिकाः जीवनानि रक्षन्ति इति उपविषयः अपि निर्धारितः अस्ति. एतत् वैश्विकस्तरे परिचर्या व्यवसायिकानां कृते उत्तमसहयोगस्य संरक्षणस्य संसाधनानां च आवश्यकतां प्रकाशयति. अस्मिन् अवसरे राष्ट्रपतिः द्रौपदी मुर्मुः राष्ट्रपतिभवने आयोजिते कार्यक्रमे पञ्चदशभ्यः परिचर्या वृत्तिकर्तृभ्यः राष्ट्रीय फ्लोरेंस नाइटिंगेल पुरस्कारान् प्रदत्तवती. संस्कृतवार्तायाः संस्करणमिदं इदानीम् आकाशवाणीतः प्रसार्यते. सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़ ऑन एआईआर चलदूरभाषीय तन्त्रांशे अपि उपलब्धो भविष्यति.

0: ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ಧಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22 ಸಾಲಿನ ಹಣಕಾಸು ವರ್ಷದಿಂದ 2025-26 ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿ ಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು 40%. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು 45%ನ್ನು ಮಹಿಳಾ ಉದ್ಯಮಿಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123,26,00,000 ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ ಇನ್ನು 503,86,00,000 ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ

0: ಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025 ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ

ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಪುಷ್ಟೀಕರಿಸಿದ ಬಯೋಚಾರ್ನ ಪ್ರಯೋಜನಗಳು, ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರಿ ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಮೊದಲಿಗೆ ಜಾಹೀರಾತು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿಯನ್ನು

0: ಪರಿಷ್ಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ ಜಾಗರೂಕರಾಗಿರಿ.
2: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಇದ್ದಿಲಿನ ಪರಿಣಾಮ, ಇದ್ದಿಲು ಈ ಒಂದು ಕೃಷಿಯಲ್ಲಿ ಯಾವ ಥರ ಪರಿಣಾಮ ಬೀಳ್ತಾ ಇದೆ, ಚಾರ್ಕೋಲ್ ಅಂತ ನಾವು ಏನು ಹೇಳ್ತೇವಲ್ಲ, ಈ ಒಂದು ಬೆಂಕಿ ಹಚ್ಚೋದರಿಂದ, ತ್ಯಾಜ್ಯಗಳಿಗೆ ಬೆಂಕಿ ಹಚ್ಚೋದರಿಂದ ಮತ್ತು ತ್ಯಾಜ್ಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಏನೆಲ್ಲ ಅನಾಹುತ ಆಗ್ತಾ ಇದೆ, ಇದರಿಂದ ಪಾರಾಗೋದು ಹೇಗೆ, ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೋಲಾರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ನಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತರ ಪರವಾಗಿ ಸ್ವಾಗತ, ನಮಸ್ಕಾರ.
3: ನಮಸ್ಕಾರ ಸರ್.
2: ಹೇಳಿ ಸರ್, ಈ ಒಂದು ಚಾರ್ಕೋಲ್ ಪರಿಣಾಮದ ಬಗ್ಗೆ, ಇದ್ದಿಲಿನ ಪರಿಣಾಮ ನಮ್ಮ ರೈತರ ಹೊಲದಲ್ಲಿ, ನಮ್ಮ ರೈತರ ಬೆಳೆಗಳಿಗೆ ಯಾವ್ಯಾವ ಥರ ಅನಾಹುತ ಮಾಡ್ತಾ ಇದೆ, ಮತ್ತು ಇದರಿಂದ ಪಾರಾಗೋದು ಹೇಗೆ, ಒಂದೊಂದಾಗಿ ಹೇಳಿ
3: ಸರ್. ಈಗ ಚಾರ್ಕೋಲ್ ಅಂತೂ ಮತ್ತು ಬಯೋಚಾರ್, ಈಗ ಚಾರ್ಕೋಲ್ ಅಂತ ಹೇಳಿದ್ರೆ ಮಾಮೂಲಿ ನಾವು ಏನು ಇದ್ದಿಲ್ಲ ಅಂತ ಹೇಳ್ತೀವಿ, ಅದನ್ನು ನಾವು ಕೃಷಿಗೆ ಬಳಕೆ ಮಾಡಲಿಕ್ಕೆ ನಾವು ಯಾರೂ ಶಿಫಾರಸು ಮಾಡಿದ್ದಿಲ್ಲ. ಅಂದರೆ ಇದ್ದಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ರೀತಿಯಲ್ಲಾದರೂ ನೀವು ಯಾವುದೇ ಒಂದು ವಸ್ತುವನ್ನು ಸುಟ್ಟಾಕಿದಾಗ ನಿಮ್ಗೆ ಇದ್ದಲಾಗುತ್ತೆ, ಅದನ್ನು ನಾವು ಕೃಷಿಗೆ ಬಳಕೆ ಮಾಡೋಕ್ಕಾಗೋದಿಲ್ಲ. ಕೃಷಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಬಯೋಚಾರ್ ಅಂತ, ಅಂದರೆ ಬಯೋಚಾರ್ ಅಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಅವಶೇಷಗಳು ಅಥವಾ ಮರದ ತುಂಡುಗಳಾಗಿರ್ಬೋದು ಅಥವಾ ಕೃಷಿ ತ್ಯಾಜ್ಯದ್ದು, ಅಂದರೆ ಬೆಳೆ ಕಟಾವು ಆದ ನಂತರ ಏನು ತ್ಯಾಜ್ಯ ಉಳಿತದೋ ಆ ಒಂದು ಪದಾರ್ಥಗಳನ್ನ ನಿರ್ದಿಷ್ಟ ಜೈವಿಕ ಅನಿಲ ಮುಖಾಂತರ ನಾವು ಸುಟ್ಟಾಗ ಏನು ಇದ್ದಲು ತಯಾರಾಗುತ್ತಲ್ಲ, ಸೊ ಆ ಇದ್ದಲನ್ನು ನಾವು ಬಯೋಚಾರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಜೈವಿಕ ವಸ್ತುವನ್ನು ನಿರ್ದಿಷ್ಟ ಗಾಳಿ ಸಪ್ಲೈ ಮಾಡುವ ಮುಖಾಂತರ ನಾವು ಸುಟ್ಟಾಗ, ಅಂದರೆ ನಿಗದಿತ ಪ್ರಮಾಣದಲ್ಲಿ ನಾವು ಸುಡಬೇಕು, ಅಂದರೆ ಹೆಚ್ಚಿಗೆ ನಾವು ಗಾಳಿ ಸುಟ್ಟಾಗ ಏನಾಗುತ್ತೆ, ಬೂದಿ ಆಗಿಬಿಡುತ್ತೆ. ಅದು ಬೂದಿನ ನಾವು ಕೃಷಿಗೆ ಬಳಕೆ ಮಾಡೋದು ಕಡಿಮೆ, ಅಂದರೆ ಬಳಕೆ ಮಾಡಿದಾಗ ನಮಗೆ ಅದರ ಅನುಕೂಲಗಳು ನಮಗೆ ಭಾಳ ಕಡಿಮೆ ಆಗುತ್ತೆ. ಅದೇ ಈ ಒಂದು ಬಯೋಚಾರ್ನ ನಾವು ತಯಾರು ಮಾಡಿಕೊಂಡು ಕೃಷಿಗೆ ಬಳಕೆ ಮಾಡಿದಾಗ ನಮಗೆ ಅನುಕೂಲಗಳು ಅತಿ ಹೆಚ್ಚಾಗಿರ್ತದೆ. ಹಂಗಾಗಿ ಜೈವಿಕ ಇದ್ದಿಲು ಅಂತ ಕರಿಬೋದು ಅಥವಾ ಬಯೋಚಾರ್ ಅಂತ ಕರಿಬೋದು. ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಾದಂಥ ರೈತರಿಗೆ ಅರಿವು ಆಗಿದೆ ಈ ಒಂದು ಬಯೋಚಾರ್ನ ಬಳಕೆ ಮಾಡೋದರಿಂದ. ಸೊ ಇದನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ ಕಾರ್ಬನ್ ರಿಚ್ ಅಂತ ಹೇಳ್ತೀವಿ, ಕಾರ್ಬನ್ ಪದಾರ್ಥ, ಅಂದರೆ ರಿಚ್ ಕಾರ್ಬನ್ ಇರುವಂಥ ಒಂದು ಪದಾರ್ಥ ಅಂತಲೂ ನಾವು ಕರಿಬೋದು. ಇದನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆಯನ್ನು ನಾವು ನೋಡ್ಬೋದು. ಇದನ್ನು ಯಾವ ರೀತಿ ತಯಾರು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮೂರು ರೀತಿಯಲ್ಲಿ ನಾವು ತಯಾರು ಮಾಡ್ಬೋದು ಬಯೋಚಾರ್ನ. ನಾನು ನಿಮ್ಗೆ ಹೇಳಿದೆ, ಯಾವುದೇ ಒಂದು ಜೈವಿಕ ವಸ್ತುಗಳನ್ನ ನಾವು ಏನು ಮಾಡಬೇಕು ಅಂದರೆ, ಜೈವಿಕ ವಸ್ತುಗಳು ಅಂತ ಹೇಳಿದ್ರೆ ಕೃಷಿಗೆ ಬಳಕೆ ಮಾಡುವಂಥದ್ದು, ಬಳಕೆ ಆಗದೇ ಇರುವಂಥದ್ದು ಯಾವುದೇ ಒಂದು ಪದಾರ್ಥಗಳನ್ನ ನಾವು, ಅಂದರೆ ಕೃಷಿ ಮರ ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ನ ನಾವು ತಗೊಂಡು ಮೂರು ರೀತಿಯಲ್ಲಿ ನಾವು ತಯಾರು ಮಾಡ್ಬೋದು. ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಯೋಚಾರ್ ಮಾಡುವಂಥದ್ದು, ಅದರಲ್ಲಿ ಹೀಪ್ ಮೆಥಡ್ ಅಂತ ಹೇಳ್ತೀವಿ, ಅಂದರೆ ಗುಡ್ಡೆ ಹಾಕಿ ಎಲ್ಲ ಯಾವುದೇ ಒಂದು ಮರದ ತುಂಡುಗಳನ್ನೆಲ್ಲ ಗುಡ್ಡೆ ಹಾಕಿ ಅದರ ಮೇಲೆ ಮಣ್ಣನ್ನು ಲೇಪನೆ ಮಾಡಿಬಿಟ್ಟು ಚೆನ್ನಾಗಿ ಮಣ್ಣಲ್ಲಿ ಅಂದರೆ ಕ್ಲೇಯಲ್ಲಿ ಸುತ್ತಾಕ್ಬಿಟ್ಟು ಸುಟ್ಟಾಗ ನಮಗೇನಾಗುತ್ತೆ, ಇದ್ದಲು ತಯಾರಾಗುತ್ತೆ. ಆ ರೀತಿ ಒಂದು ಮಾಡ್ಬೋದು, ಅಂದರೆ ಅದು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ. ಇನ್ನೊಂದು ರೈತನೇ ಮಾಡುವಂಥದ್ದು ಡ್ರಮ್ ಮೆಥಡು. ಡ್ರಮ್ ಪದ್ಧತಿಯಲ್ಲಿ ಕೂಡ ನಾವು, ಅಂದರೆ ಡ್ರಮ್ಗೆ ನಾವು ಕೆಳಗಡೆ ರಂಧ್ರಗಳನ್ನು ಕೊಟ್ಬಿಟ್ಟು ಮೇಲಿಂದ ನಾವು ಸುಟ್ಟಾಗ ಏನಾಗುತ್ತೆ, ಅಂದರೆ ಮೇಲೆಲ್ಲ ತುಂಬಿಟ್ಟು ಮೇಲಿಂದ ಸುಟ್ಟಾಗ ನಮಗೆ ಬಯೋಚಾರ್ ತಯಾರಾಗುತ್ತೆ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಕಾರ್ಖಾನೆಗಳ ಮುಖಾಂತರ ನಾವು ಈ ಒಂದು ಬಯೋಚಾರ್ನ ನಾವು ತಯಾರು ಮಾಡುವಂಥದ್ದು ನಾವು ನೋಡಿದ್ದೀವಿ. ಅಂದರೆ ಕಮರ್ಷಿಯಲ್ ಗ್ರೇಡಲ್ಲಿ ಅದು ಪೈರಾಲಿಸಿಸ್ ಯೂನಿಟ್ ಅಂತೇಳಿ ಅನೇಕ ಸಂಸ್ಥೆಗಳು ಈ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಅವ್ರೇನು ಮಾಡ್ತಾರೆ, ಈ ಪೈರಾಲಿಸಿಸ್ ಯೂನಿಟ್ನ ಒಂದು ನಿರ್ಮಾಣ ಮಾಡಿ ಅದರಲ್ಲಿ ಬಯೋಚಾರ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ನಾವು ಕೃಷಿಗೆ ಬಳಕೆ ಮಾಡಬೇಕಾದ್ರೆ ಬಯೋಚಾರ್ನ ಬಳಕೆ ಮಾಡಬೇಕು ಹೊರತು ಸಾಮಾನ್ಯ ಚಾರ್ಕೋಲ್ನ ದಯವಿಟ್ಟು, ಯಾಕಂದರೆ ಸುಡುಮಣ್ಣು ಅಂತ ಹೇಳಿ ಕೊಡ್ತಾ ಇರ್ತಾರೆ ಬಯೋಚಾರ್, ಅದನ್ನು ನಾವು ಬಳಕೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಅಥವಾ ನೀವು ಹೇಳ್ದಂಗೆ ಚಾರ್ಕೋಲ್ ಅಂತ ಹೇಳ್ತೀರಿ, ಅದನ್ನು ಬಳಕೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ದಯವಿಟ್ಟು ಬಯೋಚಾರ್ನ ಬಳಕೆ ಮಾಡ್ಕೋಬೇಕು, ಅದು ಕೂಡ ವೈಜ್ಞಾನಿಕವಾಗಿ ಬಳಕೆ ಮಾಡ್ಕೊಂಡಾಗ ಮಾತ್ರ ಮಣ್ಣಿನ ಆರೋಗ್ಯದ ಮೇಲೆ ನಮಗೆ ಒಳ್ಳೆ ಉತ್ತಮವಾದ ರಿಸಲ್ಟ್ಸನ್ನು ನಾವು ನೋಡ್ಬೋದು.
2: ಅಂದರೆ ಈಗ ಬಯೋಚಾರ್ ಅಥವಾ ಚಾರ್ಕೋಲು ಇದರ ಉಪಯೋಗ ತುಂಬ ಇದೆ, ಆದರೆ ಸಕಾಲಕ್ಕೆ ನಮ್ಮ ರೈತರು ಉಪಯೋಗ ಮಾಡ್ಕೋಬೇಕು.
3: ಹೌದು,
2: ಇದು ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ನೀವು ಹೇಗೆಗೋ ಬೆಂಕಿ ಹಾಕೋದು, ಹೇಗೆಗೋ ಅದು ಆ ಕಡೆ ಈ ಕಡೆ ಬಿಸಾಕೋದು, ತೂರಾಡೋದು, ಹೀಗೆಲ್ಲ ಮಾಡಬಾರ್ದಂತೀರಿ.
3: ಸರ್, ಇನ್ನೊಂದೇನೆಂದರೆ ಖಂಡಿತ ನೀವೇನು ಹೇಳಿದಿರಲ್ಲ, ಅಂದರೆ ಬಯೋಚಾರ್ನ ಬಳಕೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಬಯೋಚಾರ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಯೋಚಾರ್ ಒಂಥರ ಈಗ ಸ್ಪಾಂಜ್ ಮೆಟೀರಿಯಲ್, ಅದನ್ನು ನಾವು ಚಾರ್ಜ್ ಮಾಡಿ ನಾವು ಬಯೋಚಾರ್ನ ಮಣ್ಣಿಗೆ ಹಾಕೋದ್ರಿಂದ ಸೊ ನಮಗೆ ಅನೇಕ ರೀತಿಯಾದಂಥ ಮಣ್ಣಿನಲ್ಲಿ ಯಾವುದೋ ಮಣ್ಣಿನ ರಚನೆ ಸುಧಾರಣೆ ನಾವು ನೋಡ್ಬೋದು, ಮತ್ತು ನೀರನ್ನ ಹಿಡಿದಿಟ್ಕೊಳ್ಳುವ ಪ್ರಮಾಣ, ಈಗ ಬೇಸಿಗೆ ಬರ್ತಾ ಇದೆ, ಸೊ ಬಯೋಚಾರ್ ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿ ತೇವಾಂಶನ ನಾವು ಕಾಪಾಡುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಗೆ ಆಗುತ್ತೆ, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಕ್ರಿಯೆ ಹೆಚ್ಚಿಗೆ ಆಗುತ್ತೆ. ಸೊ ಈ ರೀತಿ ಅಂದರೆ ಈ ಥರ ಒಂದು ಅನೇಕ

0: ಬೇಕರ್ ಇದೆ ಅಂತ ಅಂದ್ರೆ ಕಾರ್ಬನ್ ನಾವು ಕೊಟ್ಟ ತಕ್ಷಣ ಮಣ್ಣಿನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೋ ಆ ರೀತಿ ಎಲ್ಲಾ ಬದಲಾವಣೆಗಳನ್ನ ನಾವು ನೋಡಬಹುದು.
1: ಅಂದ್ರೆ ಸಸ್ಯ ಬೆಳವಣಿಗೆಗೆ
0: ಪೂರಕ ವಾತಾವರಣ
1: ಮಣ್ಣು ಮಾಡ್ಕೊಡುತ್ತೆ,
0: ಮಣ್ಣು ಮಾಡ್ಕೊಡುತ್ತೆ ಈ ಬಯೋಚಾರ್ನ ಬಳಕೆ ಮಾಡಿದಾಗ. ಸೊ ಈ ಬಯೋಚಾರ್ನ ಚಾರ್ಜ್ಡ್ ಅಂತ ಹೇಳಿದೆ ನಾನು ನಿಮ್ಗೆ, ಅಂದ್ರೆ ಯಾಕೆ ಚಾರ್ಜ್ಡ್ ಮೆಟೀರಿಯಲ್ ಅಂತ ಹೇಳಿದ್ರೆ, ಈಗ ನಾವು ಬಯೋಚಾರ್ ತಯಾರು ಮಾಡಿದ ತಕ್ಷಣ ನೇರವಾಗಿ ಮಣ್ಣಿಗೆ ಹಾಕಿದ್ರೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮ ಜೀವಿಗಳ ಜೊತೆಗೆ ಮಣ್ಣಿನಲ್ಲಿರುವಂತ ಸಾರಜನಕ ಆಗಿರ್ಬೋದು, ಮಣ್ಣಿನಲ್ಲಿರುವಂತದ್ದೆಲ್ಲಾನು ಈ ಬಯೋಚಾರ್ ಹೀರ್ಕೊಬಿಡುತ್ತೆ. ಅದನ್ನೇ ನಾವು ಚಾರ್ಜ್ ಅಂತ ಹೇಳಿದ್ರೆ ಪೌಷ್ಟೀಕರಿಸಿದ ಬಯೋಚಾರ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಬ್ಬ ರೈತ ನಾವು ಬಯೋಚಾರ್ ಬಳಕೆ ಮಾಡಿದಾಗ ಪೌಷ್ಟೀಕರಿಸಿದ ಬಯೋಚಾರ್ನ ನಾವು ಕೃಷಿಗೆ ಬಳಕೆ ಮಾಡಿಕೊಂಡಾಗ ಅತಿ ಹೆಚ್ಚಾಗಿ ನಮಗೆ ಲಾಭವನ್ನು ಬಂದಿರುವಂಥದ್ದು ನಮ್ಮ ಒಂದು ಸಂಶೋಧನೆಗಳು. ಅಂದರೆ ಕಳೆದ ಒಂದು 10 ವರ್ಷಗಳಿಂದ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ, ಅದರಲ್ಲಿ ಹೆಚ್ಚಿಗೆ ಅನುಕೂಲ ಬಂದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಬಯೋಚಾರ್ನ ಯಾವತ್ತೂ ಅಷ್ಟೇ ನಾವು ಬಳಕೆ ಮಾಡಬೇಕಾದ್ರೆ ಪೌಷ್ಟೀಕರಿಸಿದ ಬಯೋಚಾರ್ನ ನಾವು ಬಳಕೆ ಮಾಡ್ಕೋಬೇಕಾಗ್ತದೆ. ಮತ್ತು ಈ ಒಂದು ಬಯೋಚಾರ್ ಯಾವ ಕೃಷಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಬಯೋಚಾರ್ಗೆ ಯಾವುದೇ ಒಂದು ಬೆಳೆ, ಆಹಾರ ಬೆಳೆ ಬೆಳಿತೀರಾ ಅಥವಾ ಧಾನ್ಯಗಳು ಬೆಳಿತೀರಾ ಅಥವಾ ತರಕಾರಿ ಬೆಳಿತೀರಲ್ಲ, ತೋಟಗಾರಿಕಾ ಬೆಳೆ ಆಗಿರ್ಬೋದು, ಮೇವಿನ ಬೆಳೆ ಆಗಿರ್ಬೋದು, ಯಾವುದೇ ಬೆಳೆಗೆ ನೀವು ಈ ಬಯೋಚಾರ್ನ ಬಳಕೆ ಮಾಡ್ಕೋಬಹುದು. ಬಯೋಚಾರ್ನ ಬಳಕೆ ಮಾಡ್ಕೋದ್ರಿಂದ ನೀವು ಮೊದಲೇ ಹೇಳ್ದಂಗೆ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ, ಜೊತೆಗೆ ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಬರುವಂತದ್ದು ನಾವು ನೋಡ್ತೀವಿ. ಮತ್ತೆ ಯಾವುದೇ ಒಂದು ಬೆಳೆಗೆ ನಾವು ಬರ ನಿರೋಧಕ ಶಕ್ತಿ ಕೂಡ ತಾನಾಗ ತಾನೇ ಹೆಚ್ಚಿದೆ, ಯಾಕಂದ್ರೆ ಇದರಲ್ಲಿ ಬಯೋಚಾರ್ ಬಳಕೆ ಮಾಡೋದ್ರಿಂದ ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಿಗೆ ಜಾಸ್ತಿ ಆಗುತ್ತೆ. ಮತ್ತೆ ಮಣ್ಣಿನಲ್ಲಿ ಸಾವಯವ ಅಂಶ, ಅಂದ್ರೆ ಇತ್ತೀಚಿನ ವರದಿಯಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ಕೋಲಾರ ಚಿಕ್ಕಬಳ್ಳಾಪುರದಲ್ಲೆಲ್ಲ ನೋಡಿದಾಗ ನಮಗೆ ಶೇಕಡ 90% ಅಷ್ಟು ಮಣ್ಣುಗಳು ಏನು ಸಾವಯವ ಇಂಗಾಲದಿಂದ ಕೊರತೆ ಆಗಿರುವಂಥದ್ದು ನಾವು ನೋಡಿದೆ. ಅಂದ್ರೆ ಕಡಿಮೆ ಇರುವಂಥ ಪ್ರದೇಶಗಳು ರಾಮನಗರ ಆಗಿರ್ಬೋದು, ಅದು ಈ ಅನೇಕ ಜಿಲ್ಲೆಗಳಲ್ಲಿ ನಮಗೆ ಸಾವಯವ ಏನು ಇಂಗಾಲ ಭಾಳ ಕಡಿಮೆ ಇರುವಂಥದ್ದು ನಾವು ಮಣ್ಣಿನ ಪರೀಕ್ಷೆ ವರದಿಯಲ್ಲಿ ನಾವು ಗಮನಿಸಿದ್ದೀವಿ. ಅಂಥದ್ರಲ್ಲಿ ಕೂಡ ಮಣ್ಣಿನ ಸುಧಾರಣೆ ಮಾಡಲಿಕ್ಕೆ ಈ ಒಂದು ಬಯೋಚಾರ್ ಬಳಕೆ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಕೂಡ ಬಜೆಟ್ನಲ್ಲಿ ವಿಶೇಷ ಅನುದಾನ ಕೂಡ ಒಂದು ಏನು ಬಯೋಚಾರ್ ಅಂದರೆ ಬಯೋಚಾರ್ಗಲ್ಲ ಮಣ್ಣಿನ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಜೆಟಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ. ಅಂದರೆ ಮಣ್ಣಿನ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡಲಿಕ್ಕೆ ಅನುದಾನ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಅದರಲ್ಲಿ ಈ ಒಂದು ಬಯೋಚಾರ್ ಒಂದು ಬಳಕೆಯಿಂದ ನಮಗೆ ಸಾವಯವ ಇಂಗಾಲ ಹೆಚ್ಚಿಗೆ ಆಗಿರುವಂಥದ್ದನ್ನ ನಾವು ನೋಡ್ಬೋದು.
1: ಅದೇ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಈಗ ಈ ಒಂದು ಬಯೋಚಾರ್ನ ಸದ್ಬಳಕೆಯಿಂದ ನಮ್ಮ ರೈತರು ಈಗ ರಾಸಾಯನಿಕ ಗೊಬ್ಬರಗಳ ಮತ್ತು ಈಗ ಕೀಟನಾಶಕಗಳ ಬಳಕೆ ಕೂಡ ಕಡಿಮೆ ಆಗ್ಬೋದಲ್ಲ
0: ಸರ್? ಖಂಡಿತವಾಗಿ. ಅಂದರೆ ಈಗ ಬಯೋಚಾರ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಬಯೋಚಾರ್ನ ಈ ಯಾವ್ಯಾವ ರೀತಿ ಅಂದರೆ ನಾನು ಹೇಳಿದೆ ನಿಮಗೆ ಪುಷ್ಟೀಕರಿಸಿದ ಬಯೋಚಾರ್ ಅಂತ ಹೇಳಿದ್ವಿ. ಪುಷ್ಟೀಕರಿಸಿದ ಬಯೋಚಾರ್ ಅಂತ ಹೇಳಿದಾಗ ಈ ಬಯೋಚಾರ್ ಮೆಟೀರಿಯಲ್ ನಮಗೆ ಏನು ರಸಸಾರ ಒಂದು 10 ಗಿನ 9 ಹೆಚ್ಚಿಗೆ ಇರುತ್ತೆ. ಅದನ್ನು ನಾವು ಪುಷ್ಟೀಕರಿಸಬೇಕಾದ್ರೆ ಎರಡು ರೀತಿಯಲ್ಲಿ ಪುಷ್ಟೀಕರಿಸ್ಬೋದು. ಒಂದು ರಾಸಾಯನಿಕ ಪದಾರ್ಥಗಳಲ್ಲಿ ಪುಷ್ಟೀಕರಿಸ್ಬೋದು. ರಾಸಾಯನಿಕ ಪದಾರ್ಥಗಳಂತ ಹೇಳಿದಾಗ ನಾವು ನೀರಿನಲ್ಲಿ ಕರಗುವಂಥ ಗೊಬ್ಬರಗಳ ಜೊತೆ ಅದನ್ನು ನೆನೆಸ್ಬಿಟ್ಟು ನಾವು ಬಳಕೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಾವಯವ ರೀತಿಯಲ್ಲಿ ಅಂದರೆ ರೈತನೇ ತನ್ನ ಹೊಲದಲ್ಲೇ ನಾವು ಯಾವ ರೀತಿ ಸಂಸ್ಕರಣೆ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸಗಣಿ ಮತ್ತು ಸಗಣಿ ನೀರು ಅಥವಾ ರೈತನಲ್ಲಿ ಹೊಲದಲ್ಲಿ ಸಿಗುವಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ಕಾಂಪೋಸ್ಟ್ ಯಾವುದೇ ಒಂದು ಕಾಂಪೋಸ್ಟ್ ಆಗಿರ್ಬೋದು. ಸೊ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಒಂದು ಒಂದು ತಾಂತ್ರಿಕತೆ ಇದೆ. ಸೊ ಆ ತಾಂತ್ರಿಕತೆಯಲ್ಲಿ ನಾವು ಅದನ್ನು ಆ ಬಯೋಚಾರ್ ಜೊತೆ ಮಿಶ್ರಣ ಮಾಡಿ ಒಂದು 30 ದಿವಸದಿಂದ 40 ದಿವಸದ ನಾವು ಒಂದು ನೆರಳಲ್ಲಿ ಎರಡು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ನಾವು ಏನು ಕೃಷಿಗೆ ಬಳಕೆ ಮಾಡಿದಾಗ ನಮಗೆ ಅದರಿಂದ ಭಾಳ ರೀತಿಯಾದಂಥ ಅನುಕೂಲ ಇರ್ತದೆ. ರೈತರು ನಾವು ಇಷ್ಟೇ ಗಮನಿಸಬೇಕಾಗಿರುವಂಥದ್ದು, ತಾವೇ ಪುಷ್ಟೀಕರಿಸ್ಕೋಬೇಕು ಅಂತ ಹೇಳಿದ್ರೆ ಸಗಣಿ ನೀರು ಅಥವಾ ಸಗಣಿ ಗೋವಿನ ಗಂಜಲ ಆಗಿರ್ಬೋದು ಅಥವಾ ಒಂದು ಕಾಂಪೋಸ್ಟ್ ಮುಖಾಂತರ ಅಂದರೆ ಸಾವಯವ ಯಾವುದೇ ಒಂದು ಗೊಬ್ಬರಗಳನ್ನ ನಾವು ಬಳಕೆ ಮಾಡಿಕೊಂಡು ನೀವು ಬಯೋಚಾರ್ನ ಮಣ್ಣಿಗೆ ಬಳಕೆ ಮಾಡ್ಕೋಬೋದು. ಮತ್ತು ಈ ಬಯೋಚಾರ್ ಬಳಕೆಯಿಂದ ನಾನು ನಿಮಗೆ ಮೊದಲೇ ಹೇಳಿದೆ ನೀರಿನ ಸಂರಕ್ಷಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ನೀರಿನ ಸಂರಕ್ಷಣೆ ಆಗುತ್ತೆ ಅಂತ ಹೇಳಿದ್ರೆ, ಬಯೋಚಾರ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆ ಬಯೋಚಾರ್ ನಾವು ಮಣ್ಣಿಗೆ ಬಳಕೆ ಮಾಡಿಕೊಂಡಾಗ ಬಯೋಚಾರ್ಗೆ ಸ್ವಾಭಾವಿಕವಾಗಿ ನೀರನ್ನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಇರ್ತದೆ. ಸೊ ಇದು ನೈಸರ್ಗಿಕವಾಗಿ ಸಿಗುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ಬಯೋಚಾರ್ನ ನೀವು ಮಣ್ಣಿಗೆ ಸೇರಿಸಿದಾಗ ಈ ಒಂದು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳುವ ಪ್ರಮಾಣ ಜಾಸ್ತಿ ಆಗಿ ಮಣ್ಣಿಗೆ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರುವಂಥದ್ದು ಕೂಡ ನಾವು ಗಮನಿಸ್ಬೋದು ಕೃಷಿಯಲ್ಲಿ. ಸೊ ಮತ್ತೆ ಬಯೋಚಾರ್ನ ಹೇಳ್ತಾ ಇದೆ ಯಾವ್ಯಾವ ರೀತಿ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತ ಕೇಳಿದ್ರೆ, ಅಂದರೆ ನೀವು ಹೇಳ್ದಂಗೆ ಬಯೋಚಾರ್ ಬಳಕೆಯಿಂದ ಗೊಬ್ಬರದ ವೆಚ್ಚ ಕಡಿಮೆ ಆಗುತ್ತೆ. ಯಾಕೆ ಗೊಬ್ಬರದ ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ನಾವು ಏನಾದರೂ ಬಳಕೆ ಮಾಡಿದಾಗ ವೋಲಟೈಸೇಷನ್ ಲಾಸ್ ಅಂತ ಹೇಳ್ತೀವಿ ಅಥವಾ ಲೀಚಿಂಗ್ ಲಾಸ್, ಅಂದರೆ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಾವಿಯಾಗಿ ಪೋಲ್ ಆಗುವಂಥದ್ದು ನಾವು ನೋಡಿರ್ತೀವಿ. ಇಲ್ಲಾಂದರೆ ನೀರಿನಲ್ಲಿ ಕರಗ್ಬಿಟ್ಟು ಬೇರೆ ಭೂಮಿಗೆ ಅಂದರೆ ಆ ಒಂದು ನಿರ್ದಿಷ್ಟ ಬೆಳೆಗೆ ಸಿಗದಂಗೆ ಬೇರೆ ಬೆಳೆಗೆ ಹೋಗುವಂಥದ್ದು ನಾವು ನೋಡಿರ್ತೀವಿ. ಈ ಬಯೋಚಾರ್ ಬಳಕೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗೊಬ್ಬರದ ಏನು ಪೋಲಾಗುವಂಥದ್ದನ್ನ ನಾವು ತಡೀಬೋದು. ಸೊ ಜೊತೆಗೆ ಗೊಬ್ಬರ ಏನು ಕೊಟ್ಟಿರ್ತೀವಿ ನಾವು ಅದರದ್ದು ದಕ್ಷತೆ ಪ್ರಮಾಣ

0: ಅನ್ನು ಹೆಚ್ಚಿಗೆ ಆಗೋಂಥದ್ದನ್ನ ನೋಡ್ಬೋದು. ಇದರಿಂದ ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಖರ್ಚು ಅಂದರೆ ವೆಚ್ಚ ಕಡಿಮೆ ಆಗುವಂಥದ್ದು ನಾವು ನೋಡಿರ್ತೀವಿ. ಮತ್ತು ಇನ್ನೊಂದು ಕೆಲವೊಂದು ವೈಜ್ಞಾನಿಕ ವರದಿಗಳ ಪ್ರಕಾರ ಮಣ್ಣಿನಲ್ಲಿ ಬರುವಂಥ ರೋಗಗಳು, ಶಿಲೀಂಧ್ರ ರೋಗಗಳಾಗಿರ್ಬೋದು ಅಥವಾ ದುಂಡಾಣು ರೋಗಗಳಾಗಿರ್ಬೋದು, ಟೊಮೊಟೋದಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಭಾಳ ಏನದು ಸ್ವರ್ಗ ರೋಗ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ವಿಲ್ಟ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ. ಸೊ ಅಂಥವನ್ನೆಲ್ಲ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಬಯೋಚಾರ್ ಬಳಕೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು. ಅದು ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಆಗಿರುವಂಥದ್ದು ನಾವು ವಿಶ್ಲೇಷಣೆ ಮಾಡಿ ವೈಜ್ಞಾನಿಕ ವರದಿಗಳು ಕೂಡ ಪುರಾವೆಗಳಿರೋದ್ರಿಂದ ಮಣ್ಣಿನಿಂದ ಬರುವಂಥ ರೋಗಗಳನ್ನ ನಾವು ಬೆಳೆಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಬಯೋಚಾರ್ ಬಳಕೆ ಮಾಡೋದ್ರಿಂದ ಖಂಡಿತವಾಗಿ ರೈತನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಏನು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಹೇಳ್ತೀವಿ ಅದು ಕ್ರಮೇಣ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಬಯೋಚಾರ್ ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ.
1: ಅದೇ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ, ಸಾವಯವ ಇಂಗಾಲ ಹೆಚ್ಚಾಗುತ್ತೆ, ಇದರಿಂದ ಹಲವಾರು ರೀತಿಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತೆ ಅವನು ಹೊಲದಲ್ಲಿ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಚೆನ್ನಾಗಿರುತ್ತೆ,
0: ಶುದ್ಧವಾಗಿರುವಂತಹ ಆಹಾರನ ಉತ್ಪಾದನೆ ಮಾಡಬಹುದು,
1: ಬೆಳೆನೂ ಕೂಡ ಜಾಸ್ತಿ
0: ಬರುತ್ತೆ. ಯಾಕಂದ್ರೆ ಇದು ಒಂದು ಏನಾಗುತ್ತೆ ಸಾವಯವ ಕೃಷಿಯಲ್ಲಿ ಇದು ಕೂಡ ಒಂದು ಒಂದು ಭಾಗವಾಗಿ ಹೇಳ್ಬೋದು, ನೈಸರ್ಗಿಕ ಕೃಷಿ ಆಗಿರ್ಬೋದು ಸಾವಯವ ಕೃಷಿಯಲ್ಲಿ ಆಗಿರ್ಬೋದು. ಮತ್ತೆ ಈ ಒಂದು ಬಯೋಚಾರ್ ಬಳಕೆ ಬಂದ್ಬಿಟ್ಟು ಏನು ಇತ್ತೀಚಿನ ದಿನಗಳಲ್ಲ, ನಾವು ಮಾನವರು ಯಾವ ರೀತಿ ನಾವು ಅಂದ್ರೆ ನಾಗರಿಕತೆ ಬಂದಾಗ ಕೃಷಿ ಮಾಡಲಿಕ್ಕೆ ನಾವು ಯಾವಾಗ ಪ್ರಾರಂಭ ಮಾಡಿದ್ವೋ ಅವಾಗಿಂದನೂ ನಾವು ಬಯೋಚಾರ್ ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಈ ಬಯೋಚಾರ್ನ ಬಳಕೆ ಮಾಡ್ಕೊಬರ್ತಾ ಇದ್ದಾರೆ ನಮ್ಮ ಪೂರ್ವಿಕರೆಲ್ಲನೂ. ಬಟ್ ಕ್ರಮೇಣ ಏನಾಯಿತು, ಅದನ್ನು ಬಳಕೆ ಮಾಡುವಂಥ ವಿಧಾನ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ
1: ಡಾಕ್ಟರ್, ಈಗ ಅನಿಲ್ ಕುಮಾರ್ ಅವರೇ, ಬಯೋಚಾರ್ ಅಂತ ಕಣ ಈಗ ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಜಾಸ್ತಿ ಪ್ರಮಾಣದ ಕೃಷಿ ತ್ಯಾಜ್ಯಗಳನ್ನು ದೊಡ್ಡ ಗುಡ್ಡೆ ಹಾಕಿ ಬೆಂಕಿ ಕೊಟ್ಟು ಬಿಡ್ತಾರೆ, ಅದರಿಂದ ಇಡೀ ಊರಲ್ಲಿ ಇಡೀ ಆ ಕಡೆ ಎಲ್ಲ ಪ್ರದೇಶಕ್ಕೂ ಹೊಗೆ ತುಂಬ್ಕೊಂಬಿಡ್ತದೆ, ಮತ್ತು ಏನು ವಾತಾವರಣ ಕಲುಷಿತ ಆಗಿಬಿಡುತ್ತೆ, ಕೆಟ್ಟುಬಿಡುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ನೋಡೋಕ್ಕೆ ತೊಂದರೆ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ.
0: ಹೌದು, ಖಂಡಿತ ಸರ್. ಅಂದರೆ ಈಗ ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈಗ ನಮಗೆ ನಮ್ಮ ದೇಶದ ಒಂದು ಉದಾಹರಣೆ ತಗೋಬೇಕಾದ್ರೆ, ಈಗ ಪಂಜಾಬ್ ಹರಿಯಾಣದಲ್ಲಿ ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಕೊಟ್ಟಲ್ಲಿ ನಮ್ಮಲ್ಲಿ ಡೆಲ್ಲಿ ಅಂತ ಪ್ರದೇಶದಲ್ಲಿ ನಮ್ಗೇನಾಗುತ್ತೆ ವಾಯು ಮಾಲಿನ್ಯ ಆಗಿಬಿಡುತ್ತೆ. ಹಂಗೆ ಈಗ ಸುಮಾರು ಜನ ಏನು ಮಾಡ್ತಾರೆ, ಈಗ ಮಂಡ್ಯ ಭಾಗದಲ್ಲಿ ಕೂಡ ಭತ್ತ ಮತ್ತು ಈಗ ಕಬ್ಬು ಬೆಳೀತಾರಲ್ಲ, ಕಬ್ಬನ್ನ ತ್ಯಾಜ್ಯನ ಬೆಂಕಿ ಇಟ್ಬಿಡ್ತಾರೆ. ಸೊ ಬೆಂಕಿ ಇಟ್ಟಾಗ ಏನಾಗುತ್ತೆ, ಖಂಡಿತವಾಗೂ ವಾಯು ಮಾಲಿನ್ಯ ಆಗುತ್ತೆ. ಅದೇ ಬಯೋಚಾರ್ ತಯಾರು ಮಾಡಬೇಕಾದ್ರೆ ನಿಮ್ಗೆ ಅದನ್ನೇ ಹೇಳಿದೆ, ಪ್ಯಾರಾಲಿಸಿಸ್ ಅಂತ ಹೇಳ್ಬಿಟ್ಟು. ಅಂದರೆ ಇದನ್ನು ನಾವು ಕಂಟ್ರೋಲ್ಡ್ ಕಂಡೀಷನಲ್ಲಿ ಬೆಳೆಯೋದ್ರಿಂದ ಏನು ನಮಗೆ ಬಯೋಚಾರ್ ಉತ್ಪಾದನೆ ಆಗುತ್ತೆ, ಜೊತೆಗೆ ಒಂದು ಬಯೋಚಾರಿಂದ ಬಯೋ ಪ್ರಾಡಕ್ಟ್ ಕೂಡ ಒಂದು ಉತ್ಪಾದನೆ ಆಗುತ್ತೆ. ಅಂದರೆ ನಾವು ಒಂದು ಇಂಡಸ್ಟ್ರಿಯಲ್ ಮುಖಾಂತರ ಅಥವಾ ಒಂದು ಡ್ರಮ್ ಪದ್ಧತಿಯಲ್ಲಿ ನಾವೇ ಒಂದು ಕಂಟ್ರೋಲ್ಡ್ ಕಂಡೀಷನ್ಸಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಅದರಲ್ಲಿಂದ ಒಂದು ಬೈ ಪ್ರಾಡಕ್ಟ್ ಕೂಡ ಬರುತ್ತೆ, ಅದು ವುಡ್ ವೆನಿಗಾರ್ ಅಂತೇಳಿ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ಬೆಸ್ಟ್ ಇನ್ಸೆಕ್ಟ್ ರೆಪಲೆಂಟ್ ಅಂತ. ನೀವು ಯಾವುದೇ ಒಂದು ಬೆಳೆಗೆ ನೀವು ಏನು ವುಡ್ ವೆನಿಗಾರ್ ಅಂತ ಏನು ಉತ್ಪಾದನೆ ಆಗುತ್ತಲ್ಲ, ಅದನ್ನು ಯಾವುದೇ ಒಂದು ಬೆಳೆಗೆ ನಾವು ಸಿಂಪಡಣೆ ಮಾಡಿದಾಗ ಕೀಟಗಳನ್ನ ರೆಪಲೆಂಟ್ ಅಂದರೆ ಕೀಟಗಳ ನಿಮ್ಮ ಒಂದು ಆ ಬೆಳೆಗೆ ನಿಮಗೆ ಬರದಂಗೆ ತಡೆಯುತ್ತೆ. ಜೊತೆಗೆ ಇದರಲ್ಲಿ ಕಾರ್ಬನ್ ಇರೋದ್ರಿಂದ ಲಿಕ್ವಿಡಲ್ಲಿ ನಿಮಗೆ ಕಾರ್ಬನ್ನ ನೀವು ಡೈರೆಕ್ಟಾಗಿ ಯಾವುದೇ ಒಂದು ಬೆಳೆಗೆ ನೀವು ಸಿಂಪಡಣೆ ಮಾಡಿದಾಗ ಹಚ್ಚ ಹಸಿರಾಗಿ ಒಳ್ಳೆ ಉತ್ಕೃಷ್ಟವಾಗಿ ಇರುವಂಥ ಬೆಳೆಯುವಂಥ ಏನದು ಬೆಳೆನ ನಾವು ಗಮನಿಸ್ಕೋಬೋದು. ಸೊ ಹಂಗಾಗಿ ಬಯೋಚಾರ್ನ ರೈತ ತಯಾರು ಮಾಡ್ಕೊಳ್ಳೋಂಥ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವು ಹೇಳ್ದಂಗೆ ವಾಯು ಮಾಲಿನ್ಯ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಪ್ಯಾರಾಲಿಸಿಸ್ ಯೂನಿಟ್ ಅಂತೇಳಿ ಈಗ ಇಂಡಸ್ಟ್ರಿಯಲ್ ಇದರಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಸಣ್ಣ ಪ್ರಮಾಣದಲ್ಲಿ ಡ್ರಮ್ ಮೆಥಡ್ ಅಂತೇಳಿ ನಮ್ಮ ಒಂದು ರೈತರ ಒಂದು ತಂತ್ರಜ್ಞಾನದನ್ನು ಅಭಿವೃದ್ಧಿಪಡಿಸಿರುವಂಥ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಕ್ರೀಡಾ ಹೈದರಾಬಾದ್ ಅವ್ರ ಸಂಸ್ಥೆ ಅವರು ಕೂಡ ಡ್ರಮ್ ಕ್ಲೀನ್ ಮೆಥಡ್ ಅಂತೇಳಿ ಒಂದು ಮಾಡ್ಕೊಂಡಿದ್ದಾರೆ. ಆ ಒಂದು ಪದ್ಧತಿಯಲ್ಲಿ ಮಾಡೋದ್ರಿಂದ ಏನು ವಾಯು ಮಾಲಿನ್ಯ ಆಗುತ್ತೆ ಅದನ್ನು ನಾವು ಕಡಿಮೆ ಮಾಡಿಬಿಟ್ಟು ನಾವು ಬಯೋಚಾರ್ನ ತಯಾರು ಮಾಡ್ಕೋಬೋದು. ಜೊತೆಗೆ ಒಂದು ಬಯೋಚಾರ್ನ ನಾವು ತಯಾರು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೂ ಮರ ಹೆಚ್ಚಿಗೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಕಾರ್ಬನ್ ಟ್ರೇಡಿಂಗ್ ಅಂತ, ಕಾರ್ಬನ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ದೀವಿ. ಈ ಬಯೋಚಾರ್ನ ನಾವು ಬಳಕೆ ಮಾಡ್ತಾ ಇದ್ದರೆ ಮಣ್ಣಿನಲ್ಲಿ ನಮಗೆ ಕಾರ್ಬನ್ನ ಹಿಡಿದಿಟ್ಕೊಳುತ್ತೆ, ಕಾರ್ಬನ್ನ ಹಿಡಿದಿಟ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕಂತೇಳಿದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಸುಟ್ಟಾಗ ನಮಗೆ ಇಂಗಾಲ ಡೈಆಕ್ಸೈಡ್ ಆಗಿ ಮೇಲೆ ಹೋದಾಗ ನಮಗೆ ಓಜೋನ್ ಪದರ ಡ್ಯಾಮೇಜ್ ಆಗಿ ನಮಗೆ ಮತ್ತೆ ಏನಾದ್ರು ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ಹವಾಮಾನ ಬದಲಾವಣೆ ಆಗುವಂಥದ್ದು, ಸೊ ಈ ರೀತಿ ಅನೇಕ ರೀತಿಯಾದಂಥ ತೊಂದರೆಗಳಾಗ್ತಾ ಇರೋದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ಈ ಒಂದು ನಾವು ಒಂದು ಏನು ಇಂಗಾಲ ಡೈಆಕ್ಸೈಡ್ ಹೋಗೋದನ್ನ ಕಾರ್ಬನ್ ಆಗಿ ಅಂದರೆ ಬಯೋಚಾರ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂತೇಳಿದ್ರೆ ಮಣ್ಣಲ್ಲಿ ಹಿಡಿದಿಟ್ಕೊಳುತ್ತೆ. ಮಣ್ಣಲ್ಲಿ ನಿಮಗೆ ಒಂದು ಸಲ ಬಯೋಚಾರ್ ಅಂದರೆ ಯಾವುದೇ ರೀತಿಯಾದ ಕಾರ್ಬನ್ ಹಿಡಿದಿಟ್ಕೊಳ್ತಾ ಅಂತ ಹೇಳಿದ್ರೆ ಈಗ ನೋಡಿರ್ತೀರಿ ಕಾರ್ಬನ್ ಡೇಟಿಂಗ್ ಅಂತ ಕೇಳಿರ್ತಾರಲ್ಲ, ಅಂದರೆ ಕಾರ್ಬನ್ ಅಂಶ ಅದಕ್ಕೆ ಸುಮಾರು ವರ್ಷಗಳ ಕಾಲ ಮಣ್ಣಲ್ಲೇ ಇರುತ್ತೆ. ಸೊ ಮಣ್ಣಲ್ಲಿ ಕಾರ್ಬನ್ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ನಿಮ್ಗೇನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ಬೆಳೆಗಳಲ್ಲಿ ಅತಿ ಹೆಚ್ಚಾಗಿ ಅಂದರೆ ಕಾರ್ಬನ್ ಅಂದರೆ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ, ಬೆಳೆಗಳು ಭಾಳ ಚೆನ್ನಾಗಿ ಬೆಳೆಯುವಂಥದ್ದು ನಾವು ನೋಡ್ಬೋದು. ಜೊತೆಗೆ ನಮಗೆ ಇನ್ನೊಂದು

0: ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಟ್ರೇಡಿಂಗ್. ಸೊ ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತೀವಿ, ನಾವು ನಮ್ಮಲ್ಲಿ ಕಾರ್ಬನ್ ಹೆಚ್ಚಿಗೆ ನಾವು ಹಿಡಿದಿಟ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಬಯೋಚಾರ್ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ರೈತ ಸಂಘ ಆಗಿರ್ಬೋದು, ರೈತ ಗುಂಪು ಆಗಿರ್ಬೋದು. ಸೊ ನಮ್ಮ ಒಂದು ಪ್ರದೇಶದಲ್ಲಿ ನಾವು ಕಾರ್ಬನ್ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಹಣ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿಗೆ ಇರುವಂಥದ್ದು ನಾವು ನೋಡಿದ್ದೀವಿ ಪಾಲಿಸಿಗಳ ಮುಖಾಂತರ.
1: ಈಗ ನಮ್ಮ ರೈತರು ಸಂಪ್ರದಾಯಬದ್ಧವಾಗಿ ಈಗ ಕಬ್ಬಿನ ರೌದಿಗಳನ್ನು ಅಥವಾ ಭತ್ತದ ಹುಲ್ಲುಗಳನ್ನು ಇವನ್ನು ತಾವೇ ಅಲ್ಲಿ ಮಣ್ಣಿನ ಒಳಗೆ ಸೇರಿಸ್ಬಿಡ್ತಾ ಇದ್ರು. ಅದಕ್ಕೆ ಕೆಲವು ರೈತರು ಈಗಲೂ ಮಾಡ್ತಾ ಇದ್ದಾರೆ. ಅವರು ಬೆಂಕಿ ಹಾಕೋ ಪದ್ಧತಿ ಇಲ್ಲ ಅಂದರೆ ಕೆಲವೊಂದು ಸಾರಿ ಬೆಂಕಿ ಹಾಕಲಿಕ್ಕೂ ಆಗಲ್ಲ, ಯಾಕೆಂದರೆ ಗದ್ದೆ ಒದ್ದೆ ಇರ್ತದೆ. ನೀವು ಹುಲ್ಲನ್ನು ಬೇರೆ ಕಡೆ ತೊಗೊಂಡೋಗಿ ಬೆಂಕಿ ಹಾಕೋದಿದ್ರೆ ಹಂಗೆ ಮಾಡಬೇಕು, ಸ್ವಲ್ಪ ಒಣಸಿ ಹಾಕ್ಬೇಕಾಗತ್ತೆ. ಹೊಲದಲ್ಲೇ ನೀವು ಬೆಂಕಿ ಇಡೋಕ್ಕಾಗಲ್ಲ.
0: ಖಂಡಿತ.
1: ಹಾಗಾಗಿ ಮಣ್ಣಲ್ಲಿ ಮುಚ್ಚಿಗೆ ಮಾಡಿ ಮಣ್ಣಿನ ಜೊತೆ ಸೇರಿಸ್ಬಿಡ್ತೀವಿ.
0: ಖಂಡಿತವಾಗಿ.
1: ಅದರಿಂದ ಏನು,
0: ನೀವು ಖಂಡಿತವಾಗಿ ಏನು ಹೇಳ್ತಾ ಇದ್ದೀರ ಅಂತ ಹೇಳಿದ್ರೆ, ಯಾವುದೇ ಒಂದು ಕೃಷಿ ತ್ಯಾಜ್ಯಗಳನ್ನ ಮಣ್ಣಿಗೆ ಸೇರಿಸಿದಾಗ ಖಂಡಿತವಾಗಿ ಈಗ ನಾನು ಏನು ಹೇಳ್ತಾ ಇದ್ದೀರ ಅದರ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಮಣ್ಣಿನಲ್ಲಿ ಸಾವಯವ ಆಗುತ್ತೆ, ಸಾವಯವ ಇಂಗಾಲ ತಾನಾಗ ತಾನೇ ರಚನೆ ಆಗುತ್ತೆ. ಯಾವುದೇ ಒಂದು ಕೃಷಿ ತ್ಯಾಜ್ಯಗಳು ಬೆಂಕಿ ಇಡ್ದಂಗೆ ಮಣ್ಣಿನಲ್ಲಿ ನಾನು ಸೇರಿಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೊಳೀಲಿಕ್ಕೆ ನಮಗೆ 3 ತಿಂಗಳ ಕಾಲಾವಕಾಶ ಬೇಕು. ಆ ಕೊಳೀಲಿಕ್ಕೆ ನಮಗೆ ಅದರ ಅಲ್ಲಿರುವಂಥ ಪೂರಕ ವಾತಾವರಣ, ಮಣ್ಣಿನ ತೇವಾಂಶ ಆಗಿರಬೇಕು, ಮಣ್ಣಿನ ಅಲ್ಲಿ ಸೂಕ್ಷ್ಮ ಜೀವಿಗಳಾಗಿರಬೇಕು. 3 ತಿಂಗಳ ಕಾಲಾವಕಾಶ ಅಂತೂ ಬೇಕೇ ಬೇಕು. ನಾವು ಯಾವುದೇ ಒಂದು ಕೃಷಿ ತ್ಯಾಜ್ಯನ ಮಣ್ಣಿಗೆ ಸೇರಿಸಿದಾಗ ಕನಿಷ್ಠ ಅಂದರೆ ಕೂಡ ನಮಗೆ 2-3 ತಿಂಗಳು ನಮಗೆ ಅದರದ್ದೇನು ಬೆನಿಫಿಟ್ ಬೇಕಾಗಿರೋ ಅಂದರೆ ಅದರದ ಒಂದು ನಮಗೆ ರಿಸಲ್ಟ್, ಈಗ ಅದನ್ನು ಕೊಳತು ಬಿಟ್ಟು ಅದರಲ್ಲಿರುವಂಥ ಪೋಷಕಾಂಶಗಳಾಗಿರ್ಬೋದು, ಅದರಲ್ಲಿರುವಂಥ ಸಾವಯವ ಅಂಶ ಮಣ್ಣಿಗೆ ಸೇರಿಸಬೇಕು ಅಂತ ಹೇಳಿದ್ರೆ ನಮಗೆ ಕನಿಷ್ಠ 2-3 ತಿಂಗಳು ಬೇಕಾಗ್ತದೆ. ಅದನ್ನೇ ಈ ರೀತಿ ಒಂದು ಬಯೋಚಾರ್ ಅಂದರೆ ನಾವು ಬಯೋಚಾರ್ ತಯಾರು ಮಾಡಿಕೊಂಡಾಗ ನಮಗೆ ಕೃಷಿ ತ್ಯಾಜ್ಯಗಳನ್ನ ಬಯೋಚಾರ್ ತಯಾರು ಮಾಡಲಿಕ್ಕೆ ನಮಗೆ ಕೇವಲ ಒಂದು ಕೆಲವೊಂದು ಗಂಟೆಗಳು ಅಂದರೆ ಒಂದು ದಿನದ ಅವಧಿಯಲ್ಲಿ ನಮಗೆ ಮಣ್ಣಿಗೆ ನಾವು ನೇರವಾಗಿ ನಾವು ಆ ಒಂದು ಕಾರ್ಬನ್ ಅಂಶನ ಡೈರೆಕ್ಟಾಗಿ ಕೊಡ್ಬೋದು. ಸೊ ಮತ್ತು ಬಯೋಚಾರಲ್ಲಿ ನಮಗೆ ಇದು ರಿಚ್ ಕಾರ್ಬನ್ ಮೆಟೀರಿಯಲ್ ಅಂತ ಹೇಳಿದೆ. ಬಯೋಚಾರಲ್ಲಿ ನಮ್ಮ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರೆ ನಮ್ಮ 30-40%, ಕೆಲವೊಂದ್ಸಲ 70% ಅಷ್ಟು ಕಾರ್ಬನ್ ಇರುವಂಥದ್ದು ನಾವು ನೋಡ್ತೀವಿ. ನಾವು ಬಯೋಚಾರ್ ಕಾಂಪೋಸ್ಟಲ್ಲಿ ನಮಗೆ 71% ಕಾರ್ಬನ್ ಇರುತ್ತೆ. ಸೊ 71% ಕಾರ್ಬನ್ ಇರುವಂಥ ಯಾವುದೇ ಒಂದು ಇವನ್ ನಾವು ಸಾವಯವ ಗೊಬ್ಬರಗಳು ಅದರಲ್ಲಿ ಕೂಡ ನಮ್ಗೆ 10-20% ಬಂದ್ರೂ ಹೆಚ್ಚೇ ನಮಗೆ ಕಾರ್ಬನ್ ಅಂಶ. ಯಾವುದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಅದೇ ನಾವು ಈ ಥರ ಒಂದು ಬಯೋಚಾರ್ ಕಾಂಪೋಸ್ಟ್ನ ನಾವು ಏನಾದರೂ ಕೃಷಿಗೆ ಬಳಕೆ ಮಾಡಿಕೊಂಡಾಗ 70% ಇರುವಂಥದ್ದು ನಾವು ಕಾರ್ಬನ್ನ ಕೂಡ ನಾವು ನೋಡ್ಬೋದು. ಅದು ಮತ್ತು ನಮಗೆ ತಯಾರು ಮಾಡಲಿಕ್ಕೆ ಅಂದರೆ ಕಾರ್ಬನನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಕೇವಲ 1 ದಿನದ ಅವಕಾಶ ನಮಗೆ. ಅಂದರೆ 1 ದಿವಸ ನಾವು ವೈಜ್ಞಾನಿಕವಾಗಿ ಅದನ್ನು ಸಂಸ್ಕರಣೆ ಮಾಡಿಬಿಟ್ಟು ಒಂದು ಬಯೋಚಾರ್ನ ತಯಾರು ಮಾಡಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ನಮಗೆ 3ನೇ ದಿವಸನೇ ನಮಗೆ ಮಣ್ಣಿನಲ್ಲಿ ಏನು ಆ ಲಾಭಗಳಾಗುತ್ತೆ ನಾವು ಪಡಿಬೋದು ರೈತರು. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಸಾಂಪ್ರದಾಯಿಕವಾಗಿ ಒಂದು ಏನು ಕೃಷಿ ತ್ಯಾಜ್ಯಗಳನ್ನ ನಾವು ಚಾಪ್ ಮಾಡಿಬಿಟ್ಟು ಮಣ್ಣಿಗೆ ನಾವು ಸೇರಿಸಿದಾಗ ಅದು ಕೊಳೆತು ಕೂಡ ಅದೇ ರೀತಿಯಾದಂಥ ಬೆನಿಫಿಟ್ ಸಿಗುತ್ತೆ ನಮಗೆ. ಬಟ್ ಕೊಳೆಯಲಿಕ್ಕೆ ನಮಗೆ ಒಂದು 2 ತಿಂಗಳಾಗುತ್ತೆ. ಆ ಒಂದು ಅವಧಿಯಲ್ಲಿ ನಮಗೆ ಇಂಗಾಲ ಡೈಆಕ್ಸೈಡು ಅಂದರೆ ಪೋಲಾಗುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ನಾವು ಈಗ ಕೃಷಿ ತ್ಯಾಜ್ಯಗಳನ್ನ ನಾವು ಹಾಕಿದಾಗ ಅದು ಮಿನರಲೈಸೇಷನ್ ಅಂತ ಹೇಳ್ತೀವಿ, ಅಲ್ಲಿ ಇಂಗಾಲ ಡೈಆಕ್ಸೈಡ್ ಆಗಿ ಕಾರ್ಬನ್ ಅಂಶ ಕೆಲವೊಂದು ಗಾಳಿ ಮುಖಾಂತರ ಹೊರಟೋಗ್ಬಿಡುವಂಥದ್ದು ನೋಡಿರ್ತೀವಿ. ಸೊ ಅದೇ ಬಯೋಚಾರಲ್ ಆಗುತ್ತೆ ಅಂತ ಹೇಳಿದ್ರೆ ಇದು ಕಾನ್ಸಂಟ್ರೇಟೆಡ್ ಕಾರ್ಬನ್ ಇದು. ಸೊ ಕಾರ್ಬನ್ನ ನಾವು ಅಲ್ಲೇ ಹಿಡಿದಿಟ್ಕೊಂಡು ಅದನ್ನು ನಾವು ಭೂಮಿಗೆ ಕೊಡೋದ್ರಿಂದ ಕಾರ್ಬನ್ ರಿಚ್ ಆಗಿ ಸಾಯಿಲ್ಸ್ ಪರಿವರ್ತನೆ ಆಗ್ತಾ ಹೋಗುತ್ತೆ.
1: ತುಂಬ ಸಂತೋಷ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೇ. ಪ್ರಸ್ತುತ ಕೋಲಾರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕೃಷಿ ವಿಜ್ಞಾನಿಗಳಾಗಿ ಪ್ರಸ್ತುತ ಪೌಷ್ಟಿಕಯುಕ್ತ ಬಯೋಚಾರ್ ಬಳಕೆಯಿಂದ ನಮ್ಮ ರೈತರ ಬೆಳೆಯಲ್ಲಿ ಯಾವ್ಯಾವ ಥರದ ಬದಲಾವಣೆಯನ್ನು ನಾವು ನೋಡ್ಬೋದು ಮತ್ತು ಇದರಿಂದ ರೈತರಿಗೆ ಏನು ಪ್ರಯೋಜನ, ಈ ಎಲ್ಲ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಅನಿಲ್ ಕುಮಾರ್ ಅವ್ರ ಜೊತೆಗೆ ನಾವು ಮಾತಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಸರ್, ನನ್ನ ಮೊಬೈಲ್ ಸಂಖ್ಯೆ 9743196196.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

ಕೃಷಿರಂಗ ಪ್ರಸಾರವಾಯಿತು. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕೇಳಿ, ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳವಾದನ ಕೇಳುವಿರಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಕೆಳಗುರೆ ಎಂದರಾದರೆ 9:15 ಕೇಳಿ ರವಿಶೇಖರ ಎನ್ಜೆ ಅವರು ಹಾಡಿರುವ ಭಾವಗೀತೆಗಳು. ನಂತರ 9:30 ಮನಿ ಟಾಕ್ ನಮ್ದರ ಮಂಥನ್ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಎಲ್ ಹಾಡು ಹಾಡುಗಾರಿಕೆ, ವಯಲಿನ್ ಮೈಸೂರು ಆರ್ದಾಯಕರ್, ಮೃದಂಗ ಎಂ ಗುರುರಾಜ್. ಹಾಗೆ ಈ ಸಂಜೆ 7:45 ನಿಮಿಷದಿಂದ 8:45 ನಿಮಿಷಗಳವರೆಗೆ ಕೇಳಿ ಸಿರಿಗಂಧ

ತಾವೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ

0: ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೆಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1,000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ

ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನಿಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸಮಯ 7:45. ಕಾರ್ಯಕ್ರಮ ಸಿರಿಗಂಧ. ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳ ಪ್ರಸಾರದ ಜೊತೆಗೆ ಓವರ್ ಥಿಂಕಿಂಗ್ ಅಂದರೆ ಅತಿಯಾದ ಯೋಚನೆ ಬಗ್ಗೆ ಮಾತಾಡ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ, ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ 2013 ತೆರೆ ಕಂಡ ನಂದಗೋಕುಲ ಚಿತ್ರದ ಹಾಡು. ಗೀತ ರಚಿಸಿದವರು ನರಸಿಂಹ ಎಂ ಜೋಶಿ, ಸಂಗೀತ ಸಂಯೋಜಕರು ಮದನ್ ಮೋಹನ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಓವರ್ ಥಿಂಕಿಂಗ್ ಬಗ್ಗೆ ಹೇಳ್ತಾ ಇದ್ವಿ. ಎಸ್, ನಾವೆಲ್ಲರೂ ಯೋಚಿಸ್ತೇವೆ, ಅದು ಸಹಜ. ಆದರೆ ಕೆಲವೊಮ್ಮೆ ಆ ಯೋಚನೆಗಳು ನಿಲ್ಲದೆ ಸಾಕ್ತಾ ಇರ್ತದೆ. ಸಣ್ಣ ವಿಷಯವು ದೊಡ್ಡ ಸಮಸ್ಯೆಯಾಗಿ ಕಾಣ್ತದೆ. ಇದನ್ನೇ ನಾವು ಓವರ್ ಥಿಂಕಿಂಗ್ ಅಂತ ಕರಿತೀವಿ. ಉದಾಹರಣೆಗೆ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಮಾತಾಡ್ತೀವಿ, ಅವರು ಹೀಗೆ ಏಕೆ ಮಾತಾಡಿರ್ಬೋದು, ನಾನೇನೋ ತಪ್ಪು ಮಾಡಿದ್ನ, ಅದಕ್ಕೆ ಅವರು ಹೀಗೆ ಹೇಳಿರ್ಬೋದಾ, ಅಥವಾ ನಾಳೆ ಏನಾಗಬಹುದು, ಹೀಗೆ ಹತ್ತು ಹಲವು ಯೋಚನೆಗಳು ನಿರಂತರವಾಗಿ ಸಾಕ್ತಾ ಇರುತ್ತೆ. ಈ ತರಹದ ಪ್ರಶ್ನೆಗಳು ಮನಸ್ಸನ್ನು ಕಾಡ್ತಾ ಇರ್ತದೆ. ಹೀಗೆ ಈ ಓವರ್ ಥಿಂಕಿಂಗ್ ಅಂತ ಅತಿಯಾದ ಯೋಚನೆ ಅನ್ನೋದು ತುಂಬ ಪರಿಣಾಮ ನಮ್ಮ ಮನಸ್ಸು ಅಷ್ಟೇ ಅಲ್ಲದೆ ದೇಹದ ಮೇಲೂ ಬೀರ್ತದೆ. ಇದರ ಪರಿಣಾಮಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಗೀತೆಯ ನಂತರ. ಇದೀಗ ಕೇಳಿ ಸಂಜು ವೆಸ್ಟ್ ಗೀತಾ ಎಡ್ ಚಿತ್ರದ ಹಾಡು, ಸಂಗೀತ ರವೀಂದ್ರನಾಥ್ ಅವರ ಸ್ವರದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಅತಿಯಾದ ಯೋಚನೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಅತಿಯಾದ ಯೋಚನೆಯಿಂದ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂದರೆ ಮನಸ್ಸಿಗೆ ಒತ್ತಡ ಅಂದರೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ, ಆತ್ಮವಿಶ್ವಾಸ ಕಡಿಮೆಯಾಗುತ್ತಾ ಹೋಗುತ್ತೆ, ಹಾಗೆ ಸಣ್ಣ ವಿಷಯಕ್ಕೂ ಭಯ ಹೆಚ್ಚಾಗ್ತದೆ. ಕೆಲವೊಮ್ಮೆ ನಾವು ಏನು ಮಾಡದೇ ಇದ್ದರೂ ನಮ್ಮ ಮನಸ್ಸೇ ನಮ್ಮನ್ನು ತೊಳಲಾಡಿಸ್ತದೆ. ಇನ್ನೊಂದಷ್ಟು ಮಾತಾಡ್ತಾ ಹೋಗುವ, ಇದೀಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಹೊಸ ಪ್ರೇಮ ಪುರಾಣ ಚಿತ್ರದ ಹಾಡು ಚೇತನ್ ಅವರ ಸ್ವರದಲ್ಲಿ. ಸುಂದರ ಗೀತೆಯ ಸಂಗೀತ ರಚನೆಗಾರರು ಕೆ ಕಲ್ಯಾಣ್, ಸಂಯೋಜಕರು ರಾಜೇಶ್ ರಾಮನಾಥ್.

ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆಗೆ ಏನೆಲ್ಲ ಪರಿಹಾರ ಇದೆ ಅಂತ ಹೇಳೋದಾದರೆ, ಪ್ರೆಸೆಂಟ್ನಲ್ಲಿ ಇರಿ ಅಂತಾರೆ. ಅಂದರೆ ಆ ಕ್ಷಣವನ್ನು ಅನುಭವಿಸಿ, ಹಳೆಯದನ್ನು ಅಥವಾ ಮುಂದೆ ಏನೋ ಆಗಿಬಿಡುತ್ತದೆ ಏನೋ ಎಂಬುದನ್ನು ಯೋಚಿಸದೆ ಆ ಕ್ಷಣಕ್ಕೆ ಏನು ಮಾಡ್ತೀವಿ ಅಂತ ಅನ್ನೋದರ ಬಗ್ಗೆ ಗಮನ ಹರಿಸೋದು. ಹಾಗೆ ಬ್ಯುಸಿಯಾಗಿರೋದು, ಹವ್ಯಾಸಗಳು, ಕೆಲಸ, ವ್ಯಾಯಾಮ, ಹೀಗೆ ಹಲವಾರು ಕ್ರಿಯೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವುದರಿಂದ ಅತಿಯಾದ ಆಲೋಚನೆಯಿಂದ ಹೊರಬರಬಹುದು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರಗಮ್ ಅವರ ಸ್ವರದಲ್ಲಿ ಪಾರಿ ಚಿತ್ರದ ಹಾಡು. ಸುಧೀರ್ ಅಥವಾರ್ ಅವರ ಸಂಗೀತ ಸಂಯೋಜನೆ ಮಾಡಿದವರು ವೀರ್ ಸಮರ್ಥ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಾಯೆ ತ್ವಂಯಾಗಿ ತರಂಗಿಣಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅರ್ಚನಾ ಎಲ್ಲವರ ಹಾಡುಗಾರಿಕೆ ಕೇಳಿದಿರಿ. ವಯಲಿನ್ ಮೈಸೂರು ಆರದಾಯಕರ್, ಮೃದಂಗ ಎಂ ಗುರುರಾಜ್. ಸಮಯ 10:30:20. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಮೊದಲಿಗೆ ಕೇಳಿ ಉಮ್ರಾವೋ ಜಾನ್ ಚಿತ್ರದ ಹಾಡು, ಜಗಜೀತ್ ಕೌರ್ ಅವರ ಸ್ವರದಲ್ಲಿ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಗೆ 11 ಗಂಟೆ. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ಮೂಡಿಬರಲಿದೆ ರೈತರಿಗೆ ಸಲಹೆ. 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಾಲ್, 11:00 ಸವಿ ನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆಯ ಕ್ರಮಗಳ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. ನಾಳೆ ಸಂಜೆ 5:30 ಗಿರ್ಮಿಟ್ ಸಾ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ರಸವಾರ್ತೆ. 6:51 ಕೃಷಿರಂಗದಲ್ಲಿ ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ ಕೇಳುವಿರಿ. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್ ವಾದನ, ತಬಲಾ ಸಾದ್ ಆದಿತ್ ದೇಶ್ಮುಖ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

0: Chief Minister Yogi Adityanath has appealed to the people of the state for practical implementation of Prime Minister Modi's call. He urged citizens to reduce fuel consumption and avoid unnecessary purchase of gold. In IPL cricket, Gujarat Titans defeated Sunrisers Hyderabad by 82 runs at the Narendra Modi Stadium in Ahmedabad tonight, chasing a target of 169 runs. Sunrisers Hyderabad were all out for 86 runs in 14.5 overs. Earlier put into bat, Gujarat Titans posted 168 runs for the loss of 5 wickets in their allotted 20 overs. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರಗಳಲ್ಲಿ ದೆಹಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.